0: సంపద్వని.
1: ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ದಿವ್ಯಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದೈತೇ ತವ ಸುಪ್ರಭಾತಂ ತವ ಸುಪ್ರಭಾತಮ ರವಿಂದ ಲೋಚನೆ ಭವತು ಪ್ರಸನ್ನ ಮುಖ ಚಂದ್ರ ಮಂಡಲೇ ವಿಧಿ ಶಂಕರೇಂದ್ರ ವನಿತಾಭಿರರ್ಚಿತೆ ವೃಷ ಶೈಲನಾಥ ದೈತೇ

0: ಬರಲಿ.
1: ನಮಸ್ತೆ, ವೆಲ್ಕಮ್ ಟು ಯು ಆಲ್ ಫಾರ್ ದಿಸ್ 4 days ಯೋಗ ಅಪ್ರಿಸಿಯೇಷನ್ ಪ್ರೋಗ್ರಾಮ್ ವಿತ್ ಇಂದ್ರಯ್ಯ. ಪ್ಲೀಸ್ ಸಿಟ್ ಕಂಫರ್ಟೇಬಲಿ ಇನ್ ಎನಿ ಕಂಫರ್ಟೇಬಲ್ ಪೋಸ್ಚರ್ ವಿತ್ ಬ್ಯಾಕ್ ಅಂಡ್ ನೆಕ್ ಸ್ಟ್ರೈಟ್. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ, ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ ಕಾನ್ಶಿಯಸ್ಲಿ. ಟೇಕ್ ಎ ಬ್ರೀತ್ ಅಂಡ್ ಎಕ್ಸೇಲ್. Again take a deep breath and exhale. Now again take a deep breath and adopt Namaskar Mudra. Chant Om 3 times and a prayer. Breathe in.

सर्वे भवन्तु सुखिनः सर्वे सन्तु निरामयाः।

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನ ಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯ ಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವೀ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1000+ ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ ಕಮ್ಮನಿಗೆ ಕಾರಣ ಅರಿಯದ ಶುದ್ಧೋಧನ ಆಶ್ಚರ್ಯಗೊಂಡನು. ಇದನ್ನರಿತ ಮಹರ್ಷಿ ಸಕಲರನ್ನು ಮುಕ್ತಿಗೊಳಿಸಲು ಭೂಮಿಗೆ ಬಂದಿರುವ ಧರ್ಮ ದೀಪಕನ ದರ್ಶನದಿಂದ ಸಂತೋಷವಾಯಿತು ಮತ್ತು ಅಂತಹ ಲೋಕಪೂಜ್ಯ ನೆನೆಸುವ ಈ ಮಹಾದಿವ್ಯ ಜ್ಯೋತಿಯ ಜೀವನ ಮತ್ತು ಸಂದೇಶಗಳ ಅಮೃತವಾಣಿಯನ್ನು ಕೇಳುವ ಅವಕಾಶ ಈ ನನ್ನ ವೃದ್ಧಾಪ್ಯ ಇಲ್ಲದಂತೆ ಮಾಡಿದೆ, ಅದಕ್ಕಾಗಿ ದುಃಖಿಸಿದೆ ಎಂದು ಉತ್ತರಿಸಿದನಂತೆ. ಸಿದ್ಧಾರ್ಥನನ್ನು ಪ್ರಖ್ಯಾತ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂಬುದು ಶುದ್ಧೋಧನಿಗೆ ಇದ್ದ ಒಂದೇ ಒಂದು ಮಹತ್ವಾಕಾಂಕ್ಷೆ. ಚಕ್ರವರ್ತಿಗೆ ಬೇಕಾದ ಸರ್ವ ವಿದ್ಯೆಗಳನ್ನು ಸಿದ್ಧಾರ್ಥನಲ್ಲಿ ಮೂಡಿಸಲು ಎಚ್ಚರ ವಹಿಸಿದನು. ಸಿದ್ಧಾರ್ಥನಿಗೆ ಯಾವುದರ ಕೊರತೆಯೂ ಕಾಣದಂತೆ ವ್ಯವಸ್ಥೆ ಮಾಡಲಾಯಿತು. ಚಳಿ, ಬೇಸಿಗೆ ಮತ್ತು ಮಳೆಗಾಲಕ್ಕೂ ಯೋಗ್ಯವಾಗುವಂತೆ 3 ಅರಮನೆಗಳನ್ನು ಒದಗಿಸಲಾಗಿತ್ತು. ಆದರೆ ಅಂತಹ ಭೋಗ ಜೀವನದ ಅನುಭವದಿಂದ ಸಿದ್ಧಾರ್ಥ ಬಹು ದೂರವಿದ್ದ. ಅದಾವುದರ ಅಪೇಕ್ಷೆಯು ಅವನಿಗಿರಲಿಲ್ಲ. ಪ್ರಾರಂಭದಿಂದಲೂ ಸಿದ್ಧಾರ್ಥನ ತಾತ್ವಿಕ ಮನೋಭಾವವನ್ನು ಅರಿತ ಶುದ್ಧೋಧನ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ. ಹಾಗಾಗಿ 16ನೇ ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವಿ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋಧನನ ಅಂತರಾಲದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋಧನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ
ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29ನೆಯ ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧ ಗಯಾ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು. ಕೊನೆಗೆ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೆವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ. ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು 3 ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು 4 ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪವಿತ್ರತೆ. ನಂತರ 4 ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯೇ ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅವನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ 3ನೆಯದು ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸಜ್ಜೀವನ, ಸತ್ಪ್ರಯತ್ನ, ಸದ್ಧ್ಯಾನ, ಸಚ್ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪೀಠಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತಪೀಠಿಕ, ವಿನಯ ಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ 3 ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

0: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
1: ಸೇರೋಣ ಬಾಳೆ ಮಳೆಯಲ್ಲ ನಾವು.

ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಹೆಂಡತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದ ಹಂಪೆಯ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಂಪೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಬಳಿ ಇರುವ ಐತಿಹಾಸಿಕ ಸ್ಥಳ. 1336 1565 ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಂಪೆಯ ಮೊದಲನೇ ಹೆಸರು ಪಂಪ ಎಂದಿತ್ತು. ವರ್ಷಗಳು ಕಳೆದಂತೆ ಇದು ವಿಜಯನಗರ ಮತ್ತು ವಿರೂಪಾಕ್ಷಪುರ ಎಂದು ಕರೆಯಲ್ಪಟ್ಟಿತು. ಹಂಪೆಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ವಿಜಯನಗರ ಸಾಮ್ರಾಜ್ಯದ ಒಡೆಯನಾದ ಕೃಷ್ಣದೇವರಾಯರ ಕಾಲದಲ್ಲಿ ಹಂಪೆ ಬಜಾರ್ ಎಂದೆನಿಸಿಕೊಂಡ ಬೀದಿಯಲ್ಲಿ ವಜ್ರಾಭರಣಗಳನ್ನು ತೂಕದ ಮಾದರಿಯಲ್ಲಿ ಮಾರಲ್ಪಡುತ್ತಿದ್ದರಂತೆ. ಕೃಷ್ಣದೇವರಾಯನ ರಾಜ್ಯಭಾರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಾ ಬಂತು. ಕೊನೆಗೆ ತಾಲಿಕೋಟೆಯ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಬಂದ ಆಕ್ರಮಣವನ್ನು ತಡೆಯದೆ ಅಂತ್ಯಗೊಂಡಿತು. ಹಂಪೆಯಲ್ಲಿದ್ದ ಅನೇಕ ಸ್ಮಾರಕಗಳನ್ನು ಸುಮಾರು 6 ತಿಂಗಳುಗಳ ಕಾಲ ಸೈನಿಕರು ನಾಶ ಮಾಡಿದರು ಎನ್ನುತ್ತದೆ ಇತಿಹಾಸ. ಇಂದು ವಿರೂಪಾಕ್ಷ ದೇವಾಲಯ, ಅಜರರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳು, ವಿಶ್ವವಿಖ್ಯಾತ ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಸಾಸಿವೆ ಕಾಲು ಗಣಪತಿ, ಉಗ್ರ ನರಸಿಂಹ, ಕಮಲ ಮಹಲ್, ಬಡವಿ ಲಿಂಗ, ಆನೆಲಾಯ, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹಂಪೆಯಲ್ಲಿ ನೋಡಬಹುದಾಗಿದೆ. ಹಂಪೆಯು ತುಂಗಭದ್ರಾ ನದಿಯ ತೀರದಲ್ಲಿದೆ. ಇದು ಬೆಂಗಳೂರಿನಿಂದ 343 ಕಿಲೋಮೀಟರ್, ಬಿಜಾಪುರದಿಂದ 254 ಕಿಲೋಮೀಟರ್ ಮತ್ತು ಬಳ್ಳಾರಿಯಿಂದ 24 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕ ಸರ್ಕಾರವು ಆಯೋಜಿಸುವ ವಿಜಯನಗರ ವಾರ್ಷಿಕೋತ್ಸವವು ಅಂದರೆ ಹಂಪೆ ಉತ್ಸವ ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ನಡೆಯುತ್ತದೆ. ಹಂಪೆ ಹಾಗೂ ಸುತ್ತಮುತ್ತಲಿರುವ ಕೆಲವು ಮುಖ್ಯ ಸ್ಮಾರಕಗಳು, ಇಲ್ಲಿರುವ ದೇವಸ್ಥಾನಗಳನ್ನು ನೋಡಲು ಸುಲಭವಾಗುವಂತೆ ಹಲವು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವೆಂದರೆ ಕೇಂದ್ರವಾದ ವಿರೂಪಾಕ್ಷೇಶ್ವರ ದೇವಸ್ಥಾನ, ನಡೆದು ನೋಡಬಹುದಾದ ದಾರಿ, ವಾಹನಗಳಲ್ಲಿ ಸಂಚರಿಸಿ ನೋಡಬಹುದಾದ ದಾರಿ, ಸೂರ್ಯಾಸ್ತದ ಸ್ಥಳಗಳು, ಅಚ್ಯುತರಾಯ ದೇಗುಲ, ಆನೆಗೊಂದಿ, ಅಂಜನಾದ್ರಿ ಪರ್ವತ, ವಿರೂಪಾಕ್ಷೇಶ್ವರ ದೇವಾಲಯ, ತುಂಗಭದ್ರಾ ನದಿ, ಪುರಂದರ ಮಂಟಪ, ವಿಜಯ ವಿಠಲ ದೇಗುಲ, ಕಲ್ಲಿನ ತೇರು, ಉಗ್ರ ನರಸಿಂಹ,

ಕಡಲೆ ಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ರಾಣಿ ಸ್ನಾನಗೃಹ, ಅಂಪೆ ಬಜಾರ್, ಹೇಮಕೂಟ ಇತ್ಯಾದಿ. ಹಾಗೂ ಬಡವಿಲಿಂಗ 9 ಅಡಿಯ ದೇವಸ್ಥಾನವಾಗಿದ್ದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಮೀಪವೇ ಕಾಣಿಸುತ್ತದೆ. ಇದರ ವಿಶಿಷ್ಟತೆ ಎಂದರೆ ಇದು ಒಂದು ಪ್ರಾಚೀನ ಕಾಲುವೆಯ ಮುಖಾಂತರ ಹರಿದು ಬರುವ ನೀರಿನಿಂದ ಸದಾ ಕಾಲ ಆವೃತವಾಗಿರುತ್ತದೆ. ಈ ಲಿಂಗದಲ್ಲಿ 3 ಕಣ್ಣುಗಳನ್ನು ಕೆತ್ತಲಾಗಿದ್ದು ಶಿವನ 3 ನೇತ್ರಗಳನ್ನು ಪ್ರತಿನಿಧಿಸುತ್ತದೆ. ಇದು ಕೂಡ ಭೇಟಿ ಕೊಡಬಹುದಾದಂತಹ ಸ್ಥಳವಾಗಿದೆ. ಸ್ಥಳೀಯರ ನಂಬಿಕೆ ಪ್ರಕಾರ ಹಂಪಿ ಎಂಬ ಬಡಬುಡಕಟ್ಟು ಜನಾಂಗದವನೊಬ್ಬ ತನ್ನ ಆಸೆಗಳನ್ನು ಈಡೇರಿಸಿದರೆ ಒಂದು ಶಿವಲಿಂಗವನ್ನು ಕಟ್ಟುತ್ತೇನೆಂದು ಮಾತು ಕೊಡುತ್ತಾನೆ. ಇದನ್ನರಿತ ಪರಮೇಶ್ವರನು ಅವನ ಆಸೆಗಳನ್ನು ಈಡೇರಿಸಲು ನಿರ್ಧರಿಸಿದ. ತದನಂತರ ಆ ಭಕ್ತನು ಈ ಬಡವಲಿಂಗವನ್ನು ನಿರ್ಮಿಸಿ ಈಶ್ವರನಿಗೆ ಅರ್ಪಿಸಿದ. ಇನ್ನೊಂದು ದಂತಕಥೆಯ ಪ್ರಕಾರ ಈ ಲಿಂಗವು ಒಬ್ಬ ರೈತ ಮಹಿಳೆಯಿಂದ ನಿರ್ಮಿತವಾಗಿದ್ದು ಅದಕ್ಕವಳು ಬಡವಿಲಿಂಗ ಎಂದು ನಾಮಕರಣ ಮಾಡಿದ್ದಳು ಎಂದು ಹೇಳಲಾಗುತ್ತದೆ. ಇನ್ನು ಹೇಮಕೂಟ ಬೆಟ್ಟದ ಕೆಳಗಿರುವ ಸಾಸಿವೆ ಕಾಳು ಗಣೇಶ ಗುಡಿಗೆ ಭೇಟಿ ನೀಡಲೇಬೇಕು. ಸಾಸಿವೆ ಕಾಳುಗಳನ್ನು ನೆನಪಿಗೆ ತರುವಂತಹ ಇಲ್ಲಿರುವ ಜನಪ್ರಿಯ ಗಣಪತಿ ವಿಗ್ರಹವು 8 ಅಡಿ ಉದ್ದವಾಗಿದೆ. ಆದ್ದರಿಂದ ಭಕ್ತ ಸಮೂಹದಲ್ಲಿ ಇದು ಸಾಸಿವೆ ಕಾಳು ಗಣೇಶನೆಂಬ ಹೆಸರಿನಿಂದಲೂ ಚಿರಪರಿಚಿತವಾಗಿದೆ. ಪುರಾಣದ ಪ್ರಕಾರ ಒಮ್ಮೆ ಭಗವಂತ ಗಣೇಶನು ಮಿತಿಮೀರಿ ತಿಂದಿದ್ದರ ಪರಿಣಾಮ ಹೊಟ್ಟೆ ಒಡೆಯುವಂತಾಗಿ ಅದನ್ನು ತಡೆಯಲು ಸರ್ಪವನ್ನು ಹೊಟ್ಟೆಗೆ ಅಡ್ಡಲಾಗಿ ಸುತ್ತಿಕೊಂಡನೆಂಬುದು ಪ್ರತೀತಿ. ವಿಗ್ರಹವು ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದು ಬಲಗೈಯಲ್ಲಿ ಮುರಿದ ಆನೆಯ ದಂತ ಮತ್ತು ಅಂಕುಶವನ್ನು ಕಾಣಬಹುದು. ಮೊದಲನೇ ಎಡಗೈ ವಂಕಿಯಾಕಾರದ ಪಾಶವನ್ನು ಹೊಂದಿದ್ದು ಎರಡನೇ ಎಡಗೈ ಮತ್ತು ಸೊಂಡಿಲು ಕಲ್ಲಿನಿಂದ ಬೇರ್ಪಡಿಸಿ ಕೆತ್ತಲಾಗಿದೆ. ಸಾಸಿವೆ ಕಾಳು ಗಣೇಶ ಗುಡಿಯನ್ನು ತಲುಪಿದಾಗ ವಿಗ್ರಹವು ವಿಶಾಲವಾದ ಆವರಣವನ್ನು ಹೊಂದಿರುವುದು ಕಾಣಬಹುದು. ಅಲ್ಲಿ ಕೆತ್ತಲಾಗಿರುವ ಮಾಹಿತಿಯ ಪ್ರಕಾರ ಇದನ್ನು ಚಂದ್ರಗಿರಿಯ ವ್ಯಾಪಾರಿಯೊಬ್ಬನು ಕ್ರಿಸ್ತಶಕ 1506 ವಿಜಯನಗರ ಸಾಮ್ರಾಜ್ಯದ ದೊರೆಯಾದ 2ನೇ ನರಸಿಂಹನಿಗೋಸ್ಕರ ಕಟ್ಟಿದನೆಂಬುದು ತಿಳಿದು ಬರುತ್ತದೆ. ಇನ್ನು ಕಮಲಾಪುರದಲ್ಲಿರುವ ಪ್ರಾಚ್ಯವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇಲ್ಲಿರುವ ಪ್ರಾಚ್ಯವಸ್ತು ಸಂಗ್ರಹಾಲಯವು ಹಂಪಿಯ 2 ಮಾದರಿಗಳನ್ನು ಒಳಗೊಂಡಿದ್ದು ಈ ಪ್ರದೇಶ ಸ್ಥಳ ವಿವರಣೆಯನ್ನು ವಿವರವಾಗಿ ತಿಳಿಸುತ್ತದೆ. ಆದ್ದರಿಂದ ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡಿ ತಮಗೆ ಬೇಕಾದ ಮಾಹಿತಿಯನ್ನು ಸುಲಭವಾಗಿ ತಿಳಿಯುತ್ತಾರೆ. ಸಣ್ಣ ಮಾದರಿಯು ಗ್ಯಾಲರಿಯ ಒಳಭಾಗದಲ್ಲಿದ್ದು ರಾಯಲ್ ಸೆಂಟರ್ನ ವಿಸ್ತಾರವಾದ ವಿವರಗಳನ್ನು ನೀಡುತ್ತದೆ. ಈ ಸಂಗ್ರಹಾಲಯವು ಪ್ರಧಾನವಾಗಿ 4 ಭಾಗಗಳನ್ನು ಹೊಂದಿದೆ. ಮೇಲೆ ವಿವರಿಸಿದ ಹಂಪಿಯ ಮಾದರಿಗಳು 1ನೇ ಭಾಗದಲ್ಲಿದ್ದು 2ನೇ ಭಾಗವು ಹಂಪಿಯ ಅವಶೇಷಗಳಿಗೆ ಸಂಬಂಧಿಸಿದ ಮೂರ್ತಿಗಳು ಹಾಗೂ ಶಿಲ್ಪಕಲಾಕೃತಿಗಳನ್ನು ಹೊಂದಿದೆ. 3ನೇ ಭಾಗವು ಆಗಿನ ಕಾಲದಲ್ಲಿ ಉಪಯೋಗಿಸಲ್ಪಡುತ್ತಿದ್ದ ಯುದ್ಧ ಸಲಕರಣೆಗಳು, ನಗನಾಣ್ಯಗಳು ಮತ್ತು ಇತರೆ ಸಾಮಗ್ರಿಗಳನ್ನು ಹೊಂದಿದೆ. 4ನೇ ಭಾಗವು ಇತಿಹಾಸದ ಪೂರ್ವ ಹಾಗೂ ನಂತರದ ವಸ್ತುಗಳನ್ನು ಹೊಂದಿದೆ. ಇರೋ ಕಲ್ಲುಗಳು, ಸತಿಕಲ್ಲುಗಳು, ಚಿಕ್ಕದಾದ ರಾಯಲ್ ಸೆಂಟರ್ ಪ್ರತಿರೂಪ, ಪಿಂಗಾಣಿ ವಸ್ತುಗಳು ಮತ್ತು ಗೋಡೆಯ ಅಲಂಕಾರಿಕ ವಸ್ತುಗಳನ್ನು ಹೊಂದಿದೆ. ಈ ಸಂಗ್ರಹಾಲಯವು ಪ್ರತಿ ಶುಕ್ರವಾರ ಹಾಗೂ ರಾಷ್ಟ್ರೀಯ ರಜಾ ದಿನಗಳಂದು ಮುಚ್ಚಿರುತ್ತದೆ. ಉಳಿದ ದಿನಗಳಲ್ಲಿ ಇದರ ಸಮಯ ಬೆಳಿಗ್ಗೆ 10 ಸಂಜೆ 5 ನೀವು ಹಂಪಿಗೆ ಹೋಗುತ್ತಿರಾದರೆ ಖಂಡಿತವಾಗಿಯೂ ಇದಕ್ಕೆ ಭೇಟಿ ನೀಡಿ. ನಂತರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶ್ರೀ ಲಕ್ಷ್ಮೀ ನರಸಿಂಹ ಗುಡಿಯಲ್ಲಿ 6.7 ಎತ್ತರವಿರುವ ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ನರಸಿಂಹನ ವಿಗ್ರಹವು ಆದಿಶೇಷನ ಮೇಲೆ ವಿಶ್ರಮಿಸುವ ಭಂಗಿಯಲ್ಲಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿ ಕೆತ್ತಲಾಗಿರುವ ಮಾಹಿತಿಯ ಪ್ರಕಾರ ಇದನ್ನು ಕ್ರಿಸ್ತಶಕ 1528 ದೊರೆಯಾದ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಪೂರ್ಣಗೊಳಿಸಲಾಯಿತೆಂದು ತಿಳಿದು ಬರುತ್ತದೆ. ಮೂಲ ವಿಗ್ರಹವು ಲಕ್ಷ್ಮೀ ದೇವತೆಯು ವಿಷ್ಣುವಿನ ತೊಡೆಯಲ್ಲಿ ಕುಳಿತಿರುವ ಭಂಗಿಯಲ್ಲಿದೆ. ಆದರೆ ಕ್ರಿಸ್ತಶಕ 1565 ಲಕ್ಷ್ಮೀ ದೇವತೆಯ ವಿಗ್ರಹವು ನಾಶ ಹೊಂದಿದ್ದು ಪ್ರಸ್ತುತ ಅದನ್ನು ಕಮಲಾಪುರ ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಆದರೂ ಉಬ್ಬಿರುವ ಕಣ್ಣುಗಳನ್ನು ಚಿತ್ರಿಸಲಾಗಿರುವ ನರಸಿಂಹನ ವಿಗ್ರಹವು
ಇಂದಿಗೂ ಕೂಡ ಬಹುಪಾಲು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ನರಸಿಂಹ ಹಾಗೂ ಲಕ್ಷ್ಮೀ ದೇವತೆಯ ವಿಗ್ರಹಗಳನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಇನ್ನು ವಿರೂಪಾಕ್ಷ ದೇವಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವಿರೂಪಾಕ್ಷ ದೇವಾಲಯವು ಶಿವ ಹಾಗೂ ಪಂಪಾಳಿಗೆ ಸಮರ್ಪಿತವಾಗಿದ್ದು ಹಂಪಿಗೆ ಬರುವ ಪ್ರವಾಸಿಗರು ಇದಕ್ಕೆ ಭೇಟಿ ನೀಡಬಹುದು. 50 ಮೀಟರ್ ಎತ್ತರದ ಗೋಪುರವನ್ನು ಹೊಂದಿರುವ ಈ ದೇವಾಲಯವು ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿರುವ ಹೇಮಕೂಟ ಬೆಟ್ಟದ ಕೆಳಭಾಗದಲ್ಲಿದೆ. ದಕ್ಷಿಣ ಭಾರತದ ದ್ರಾವಿಡಿಯನ್ ಮಾದರಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇವಾಲಯವು ಇಟ್ಟಿಗೆ ಹಾಗೂ ಮೋಟಾರ್ಗಳಿಂದ ರಚಿಸಲ್ಪಟ್ಟಿದೆ. ಪಂಪಾವತಿ ದೇವಾಲಯವೆಂದು ಕರೆಯಲ್ಪಡುವ ಈ ದೇವಾಲಯವು ಮುಖಮಂಟಪ, 3 ಭಾಗಗಳು ಮತ್ತು ಕಂಬಗಳುಳ್ಳ ವಿಶಾಲವಾದ ಕೊಠಡಿಯನ್ನು ಹೊಂದಿದೆ. ವಿರೂಪಾಕ್ಷ ದೇವಾಲಯವು 7ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಕೆತ್ತನೆಯ ಕೆಲಸವು ಸುಮಾರು 9 ಹಾಗೂ 11ನೇ ಶತಮಾನಗಳ ಮಧ್ಯದಲ್ಲಿ ಮಾಡಲ್ಪಟ್ಟಿವೆ ಎಂಬುದನ್ನು ಅಲ್ಲಿಗೆ ಭೇಟಿ ನೀಡಿದಾಗ ತಿಳಿಯಬಹುದು. ಪ್ರಾರಂಭದಲ್ಲಿ ಈ ದೇವಾಲಯವು ಕೆಲವೇ ವಿಗ್ರಹಗಳನ್ನು ಹೊಂದಿದ್ದು ಕಾಲಕ್ರಮೇಣ ಬೃಹತ್ ಆಕಾರವನ್ನು ಪಡೆಯಿತು. ಕ್ರಿಸ್ತ ಶಕ 1510ರಲ್ಲಿ ಕೃಷ್ಣದೇವರಾಯರಿಂದ ರಂಗಮಂಟಪವು ನಿರ್ಮಿಸಲ್ಪಟ್ಟಿದ್ದು ವಿಜಯನಗರದ ಶೈಲಿಯ ವಾಸ್ತುಶಿಲ್ಪವನ್ನು ಸೂಚಿಸುತ್ತದೆ. ತದನಂತರ ಕಂಬಗಳು, ದೀಪಸ್ತಂಭಗಳು, ಸ್ತೂಪಗಳನ್ನು ನಿರ್ಮಿಸಲಾಯಿತು. ಇಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪ್ರಾಣಿ ಪಕ್ಷಿಗಳ ಕೆತ್ತನೆಗಳು ವಿರೂಪಾಕ್ಷ ದೇವಾಲಯದ ಪ್ರಮುಖ ಆಕರ್ಷಣೆ. ಇನ್ನು ಆನೆಗೊಂದಿ ಅಥವಾ ಆನೆಗುಂಡಿ, ಇದರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಆನೆಗುಂಡಿ ಹಳ್ಳಿಯು ಹಂಪಿಯಿಂದ 10 ಕಿಲೋಮೀಟರ್ ದೂರದಲ್ಲಿದ್ದು ತುಂಗಭದ್ರಾ ನದಿಯ ಉತ್ತರ ಭಾಗದ ದಡದಲ್ಲಿದೆ. ಇದು ಅಂದಿನ ವಿಜಯನಗರ ಸಾಮ್ರಾಜ್ಯದ ಪ್ರಾದೇಶಿಕ ರಾಜಧಾನಿಯಾಗಿತ್ತು. ಇದರ ಅರ್ಥ ಕನ್ನಡದಲ್ಲಿ ಆನೆಗೆ ತೋಡಿದ ಗುಂಡಿ ಎಂದಾಗುತ್ತದೆ. ಈ ಪ್ರದೇಶವು ಹಂಪಿಗಿಂತಲೂ ಪ್ರಾಚೀನವಾಗಿದ್ದು ರಾಮಾಯಣದ ಪ್ರಕಾರ ಇದನ್ನು ಸುಗ್ರೀವನ ರಾಜ ಕಿಷ್ಕಿಂಧೆ ಎಂದು ನಂಬಲಾಗಿದೆ. ಸಮಯಾವಕಾಶವಿದ್ದರೆ ಪ್ರವಾಸಿಗರು ಖಂಡಿತವಾಗಿಯೂ ಈ ಸ್ಥಳಕ್ಕೆ ಭೇಟಿ ನೀಡಿ ಅಂಜನಾದ್ರಿ ಬೆಟ್ಟವನ್ನು ನೋಡಬಹುದು. ಈ ಬೆಟ್ಟವನ್ನು ದೇವರಾದ ಹನುಮಂತನ ಹುಟ್ಟು ಸ್ಥಳವೆಂದು ನಂಬಲಾಗಿದೆ. ಹಂಪಿಗಿಂತಲೂ ನೆಮ್ಮದಿಯಾದಂತಹ ವಾತಾವರಣವನ್ನು ಆನೆಗುಂಡಿಯು ಹೊಂದಿದೆ. ಪ್ರಾಚ್ಯವಸ್ತು ಸಂರಕ್ಷಣಾ ಯೋಜನೆ ಮತ್ತು ಕಿಷ್ಕಿಂಧ ಟ್ರಸ್ಟ್, ಇವುಗಳು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಅತ್ಯುತ್ತಮವಾದ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದು ಆದರಾತಿಥ್ಯವು ಮನಸೊರೆಗೊಳಿಸುತ್ತದೆ.

ಇದುವರೆಗೂ ಹಂಪೆಯ ಇತಿಹಾಸದ ಬಗ್ಗೆ ಹಾಗೂ ಅಲ್ಲಿರುವಂತಹ ಸ್ಥಳಗಳ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: ಸಂಪತ್ವನಿ. ಪ್ರಿಯ ಕೇಳುಗರಿ, ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿ ಎಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮತಿ ಕ್ಯಾಸಂಬಳ್ಳಿ ಗ್ರಾಮ ಕೆಜಿಎಫ್ ಗ್ರಾಮಾಂತರದಿಂದ ಆಗಿರುತ್ತಾರೆ. ಇವರು ಪಿಯು ಕಾಲೇಜಿನ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಒಂದು ಪುಟ್ಟದಾದ ಪ್ರೀತಿಯ ಕಥೆಯನ್ನ ತಿಳಿಸಲಿಕ್ಕೆ ಆಗಲಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬರಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ. ಥ್ಯಾಂಕ್ ಯು
0: ಮೇಡಮ್. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ, ಖಂಡಿತ.
2: ಪ್ರೀತಿಯ ಕೇಳುವರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನ್ ನಿಮ್ಗೊಂದು ಕಥೆಯನ್ನ ಹೇಳಿಕ್ಕೆ ಇಚ್ಛಿಸ್ತೇನೆ. ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ಪುಟ್ಟ ಕತೆ. ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ, ಈಗಾಗ್ಲೇ ಅರ್ಥ ಆಗಿರುತ್ತೆ ನಾನು ಯಾವ ಕಥೆಯನ್ನ ನಿಮ್ಮ ಹತ್ರ ಹೇಳ ಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷಿಕೆ ಇದ್ದಾಗೇನೆ ಇಲ್ಲಿ ಆ ಹುಡುಗಿಯ ಹೆಸರು ಕೂಡ ಪ್ರೀತಿ. ಅದರಿಂದಲೇ ಇದರ ಶೀರ್ಷಿಕೆಯು ಕೂಡ ಪ್ರೀತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ, ಅವನ ಹೆಸರು ಆಕಾಶ್. ಅವನಿಗೆ ಒಂದಿನ ಸಿಡಿ ಬೇಕಾಗಿರುತ್ತೆ, ಯಾವುದೋ ಒಂದು ಸಿನಿಮಾದ ಒಂದು ಸಿಡಿ ಬೇಕಾಗಿರುತ್ತೆ. ಅದನ್ನ ಕೊಂಡ್ಕೊಳ್ಳಿಕ್ಕೆ ಅಂತ ಒಂದು ಸಿಡಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಸುಂದರವಾದ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿಯ ಹೆಸರೇ ಪ್ರೀತಿ. ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅನ್ನೋದಾದ್ರೆ ಇದೇ ಅನ್ಸುತ್ತೆ. ಆಕೆಯನ್ನ ಕಂಡ ಮೊದಲ ಸತಿಯೇ ಅವನಿಗೆ ಪ್ರೀತಿ ಆಗುತ್ತೆ. ಆದ್ರೆ ಅದನ್ನ ಹೇಳ್ಕೊಳ್ಳೋಷ್ಟು ಧೈರ್ಯ ಆತನಿಗಿರ್ಲಿಲ್ಲ. ಹೀಗೆ ಕ್ರಮೇಣ ದಿನನಿತ್ಯವೂ ಆ ಪ್ರೀತಿಯನ್ನ ನೋಡ್ಲಿಕ್ಕಂತೆ ಆ ಅಂಗಡಿಗೆ ಸೀಡಿಯನ್ನ ಕೊಂಡುಕೊಳ್ಳುವ ಒಂದು ಸಲುವಾಗಿನೇ ಹೋಗಿ ಪ್ರೀತಿಯನ್ನ ನೋಡ್ತಾ ಇದ್ದ. ದಿನನಿತ್ಯ ಹೋಗ್ತಾ ಇದ್ದ, ದಿನ ಒಂದೊಂದು ಸೀಡಿಯನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದ್ ತಿಂಗಳು, ಎರಡ್ ತಿಂಗಳು, ಮೂರ್ ತಿಂಗಳು, ಹೀಗೆ ಕಾಲ ಕಲಿತಾನೆ ಇರುತ್ತೆ. ಆದ್ರೆ ಆತನ ಉದ್ದೇಶ ಏನಂದ್ರೆ ಒಂದು ದಿನ ಮಾತ್ರ ಸೀಡಿ ತಗೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ತಗೊಂಡ. ಆದ್ರೆ ಅಲ್ಲಿ ಪ್ರೇಮವಾಯಿತಲ್ವೇ. ಅದಾದ್ಮೇಲೆ ಪ್ರತಿನಿತ್ಯವೂ ಪ್ರತಿದಿನವೂ ಆಕೆಯನ್ನ ನೋಡ್ಲಿಕ್ಕೆನೆ ಸೀಡಿಗೋಸ್ಕರ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಅವನ ಅವಶ್ಯಕತೆ ಇದ್ದಿದ್ದು ಸೀಡಿ ಅಲ್ಲ, ಪ್ರೀತಿಯನ್ನ ನೋಡುವ ಹಂಬಲ. ಹೀಗೆ ನೋಡ್ತಾ ನೋಡ್ತಾ ಒಂದೆರಡು ದಿನ ಅಂಗಡಿ ಕ್ಲೋಸ್ ಆಗಿರುತ್ತೆ, ಮುಚ್ಚಿರ್ತಾರೆ ಅಂಗಡಿಯನ್ನ. ಅವನಿಗೆ ಆಘಾತವಾಗುತ್ತೆ, ಇದೇನಪ್ಪ ಇದು, ಅಂಗಡಿಯನ್ನ ಮುಚ್ಚಿದರೆ ಎಲ್ಲೋದ್ಲು ಇವಳು, ಇವಳನ್ನ ನೋಡಿದ್ರೆ ಒಂದಿನ ಕೂಡ ಇರ್ತಾ ಇರ್ಲಿಲ್ವಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಆಕಾಶ್ನಲ್ಲಿ ಒಂದು ಕಳವಳ ಪ್ರಾರಂಭ ಆಗುತ್ತೆ. ಮೂರನೇ ದಿನ ಹೋಗ್ತಾನೆ, ಮೂರನೇ ದಿನ ಹೋದ್ರೂ ಕೂಡ ಅಂಗಡಿ ಕ್ಲೋಸ್ ಆಗೇ ಇರುತ್ತೆ. ಆಗ ಪಕ್ಕದ ಅಂಗಡಿಯವನ್ನ ವಿಚಾರಿಸ್ತಾನೆ, ಈ ಅಂಗಡಿ ಯಾಕೆ ಓಪನ್ ಆಗ್ತಾ ಇಲ್ಲ, ಏನು ಅಂತ. ಆ ಅಂಗಡಿಯವನು ಮಾಮೂಲಿಯಾಗೆ ಹೇಳ್ತಾನೆ, ಅಂಗಡಿಯವ್ರದ್ದು ಮದ್ವೆ ಇದೆಯಲ್ಲ, ಅದಕ್ಕೆ ಅದನ್ನ ಮುಚ್ಚಿದ್ದಾರೆ, ಮದ್ವೆ ಆದ್ಮೇಲೆ ಬರ್ಬೋದೇನು ಅಂತ. ಯಾಕಂದ್ರೆ ಇವನು ಪ್ರತಿ ಸರಿ ಹೋದಾಗ ಆ ಅಂಗಡಿಯಲ್ಲಿ ಇದ್ದಿದ್ದು ಪ್ರೀತಿಯೊಬ್ಳೆ, ಇನ್ಯಾರು ಇರ್ತಾ ಇರಲಿಲ್ಲ. ಬಹುದೊಡ್ಡ ಆಘಾತ ಆಗುತ್ತೆ, ಹೃದಯ ಹೊಡೆದು ಚೂರ್ ಚೂರ್ ಆಗುತ್ತೆ. ಅವನು ಭಾವಿಸಿದ್ದು ಅದು ಪ್ರೀತಿಯ ಮದುವೆ ಅಂತಾನೆ. ಸರಿ, ಅವನು ಹೇಳ್ತಾನೆ, ಇವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಹಾ ಗೊತ್ತಿದೆ, ಹೀಗೆ ಹೋದ್ರೆ ಅವ್ರದ್ದು ಮನೆ ಸಿಗುತ್ತೆ ಅಂತ ಕೂಡ ಆ ವಿಳಾಸವನ್ನ ಕೊಡ್ತಾರೆ. ಆ ವಿಳಾಸವನ್ನ ಕೊಟ್ಟ ನಂತರ ಅವನು ಅಲ್ಲಿಗೆ ಹೋಗ್ತಾನೆ. ಆ ಮನೆ ಹತ್ರ ಹೋದಾಗ ಮನೆ ಬೀಗ ಹಾಕಿರ್ತಾರೆ, ಚಪ್ಪರ ಎಲ್ಲನೂ ಇರುತ್ತೆ. ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಹೌದು ಮದ್ವೆ ಇದೆ, ಅವರೆಲ್ಲ ಕೂಡ ಮದುವೆ ಸಲುವಾಗಿ ಬೇರೆ ಊರಲ್ಲಿ ಮದುವೆ ನಡೀತಿದೆ, ಅಲ್ಲಿ ಹೋಗಿದ್ದಾರೆ ಅಂತ. ಅವನಿಗೆ ಮತ್ತಷ್ಟು ಹೃದಯ ಚೂರ್ ಚೂರಾಗಿ ಬಹಳ ಹತಾಶೆಯಿಂದ ಮನೆಗೆ ಮರಳ್ತಾನೆ. ಮನೆಗೆ ಮರಳಿ ಕುತ್ಕೊಂತಾನೆ, ಬಹಳ ಯೋಚನೆ ಮಾಡ್ತಾನೆ. ಅದನಿಗೆ ಅದನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದು ಸಹಿಸ್ಕೊಳ್ಳಾರ್ದಿರ ನೋವಾಗುತ್ತೆ. ಇದಿಲ್ಲಿಗೆ ಇರ್ಲಿ, ಮದ್ವೆ ಆಗುತ್ತೆ. ಅದಾದ ಮಾರನೇ ದಿನ ಅಂದ್ರೆ ಈತ ಹೋಗಿದ್ನಲ್ಲ ಅವ್ರ ಮನೆ ಹತ್ರ, ಅದಾದ ಮಾರನೇ ದಿನ ಅಂಗಡಿ ಓಪನ್ ಆಗುತ್ತೆ. ಪ್ರೀತಿ ಅಂಗಡಿಯನ್ನ ಓಪನ್ ಮಾಡಿ ತೆರೆದು ಆ ದಿನ ಪೂರ್ತಿ ಕಾಯ್ತಾಳೆ, ಆಕಾಶ್ ಬರಲ್ಲ. ಇಲ್ಲಿ ಬರೀ ಆಕಾಶನಿಗಷ್ಟೇ ಪ್ರೀತಿ ಆಗಿರ್ಲಿಲ್ಲ, ಪ್ರೀತಿಗೂ ಪ್ರೀತಿಯಾಗಿತ್ತು. ಅವನು ಹೇಗೆ ಸೀಡಿಯನ್ನ ತೆಗೆದುಕೊಳ್ಳುವ ನೆಪದಲ್ಲಿ ದಿನ ಅಂಗಡಿಗೆ ಹೋಗ್ತಾ ಇದ್ನೋ, ಹಾಗೆ ಸೀಡಿಯನ್ನ ಮಾರುವ ನೆಪದಲ್ಲಿ ಆಕಾಶನನ್ನು ಕೂಡ ಅವಳು ನೋಡ್ತಾ ನೋಡ್ತಾ ಅವಳಿಗೂ ಕೂಡ ಪ್ರೀತಿಯಾಗಿತ್ತು. ಒಂದು ದಿನ ನೋಡ್ತಾಳೆ, ಅವತ್ತೆಲ್ಲ ಈತ ಬರ್ಬೇಕಿತ್ತಲ್ವಾ, ಓ ಮೂರು ದಿನ ಮುಚ್ಚಿದ್ದಕ್ಕೆ ಅಂಗಡಿಯನ್ನ ಮೋಸ್ಟ್ಲಿ ಬರದೇ ಇರ್ಬೋದೇನೋ ಅಂತ ಹೇಳಿ ಅವತ್ತು ಒಂದು ದಿನ ಸಮಾಧಾನ ಆಗ್ತಾಳೆ.
3: ಅದಾದ್ಮೇಲೆ ಮತ್ತೆ ಎರಡು ದಿನ ನೋಡ್ತಾಳೆ, ಆತ ಬರೋದೇ ಇಲ್ಲ. ಆಗ ಆತನ ಜೊತೆ ಯಾರೋ ಒಬ್ರು ಒಂದಿನ ಒಂದು ಸ್ನೇಹಿತ ಬಂದಿರ್ತಾನೆ. ಆ ಸ್ನೇಹಿತನ ಸಹಾಯದಿಂದ ಆತನ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತ ಕೂಡ ಆಕೆಗೆ ಏನು ಹೇಳಿರಲ್ಲ. ಆತನ ಮನೆಗೆ ಹೋದಾಗ ಅವರ ತಾಯಿ ಬಾಗ್ಲಲ್ಲಿ ಕೂತಿರ್ತಾಳೆ, ಬಹಳ ದುಃಖದಿಂದ ಬಾಗ್ಲಲ್ಲಿ ಕೂತಿರ್ತಾಳೆ. ಮನೆಯ ವಾತಾವರಣವೇ ಸ್ತಬ್ಧವಾಗಿರುತ್ತೆ. ಅದನ್ನ ನೋಡಿದಾಗ ಇವಳಿಗೆ ಮನಸ್ಸಲ್ಲಿ ಅದೇನೋ ಕಳವಳ ಪ್ರಾರಂಭ ಆಗಿರುತ್ತೆ. ಆಗ ಪ್ರೀತಿ, ಈ ತರ ಆಕಾಶ್ ನಿಮ್ ಮಗನೇ ಅಲ್ವಾ ಅಂತ ಅವರ ತಾಯಿನ ಕೇಳ್ತಾರೆ. ಒಂದು ನಿಟ್ಟುಸಿರಿಯನ್ನ ಬಿಟ್ಟು ಆ ತಾಯಿ, ಹೌದಮ್ಮ, ಎಲ್ಲಿದ್ದಾನೆ ಆಕಾಶ್, ಈ ನಡುವೆ ಕಾಣ್ತಿಲ್ಲ ಅಂತ. ಮತ್ತೊಮ್ಮೆ ಹತಾಶೆಯಿಂದ ಹಾಗೆ ನೋಡ್ತಾ, ಒಳಗಡೆ ಇದ್ದೇನೆ, ಹೋಗಿ ನೋಡು ಅಂತ ಹೇಳ್ತಾರೆ. ಆಗ ಆಕೆ ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದ ತಕ್ಷಣ ಆಕೆಗೆ

0: ಪ್ರೀತಿಯಲ್ವೇ. ಆಗ ಅವಳು ಭಯಂಕರವಾದ ಒಂದು ಧ್ವನಿಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮತ್ತೆ ಸೀಡಿಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಲ್ಲಿ ಯಾವುದೇ ಒಂದೇ ಒಂದು ಸೀಡಿಯು ಕೂಡ ಓಪನ್ ಮಾಡಿ ನೋಡಿರಲ್ಲ, ಅಂದ್ರೆ ಅದನ್ನ ತೆಗೆದು ನೋಡಿರಲ್ಲ. ಆಗಿನ್ನೂ ಬಹಳ ನೋವಾಗುತ್ತೆ. ಅದು ಎಷ್ಟು ನೋವು ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಸೀಡಿಯ ಒಳಗೂ ಕೂಡ ಪ್ರೀತಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ಲು. ನಾನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನಂದ್ರೆ ನನಗೆ ಬಹಳ ಇಷ್ಟ, ನಿನ್ನ ಜೊತೆ ಹೀಗೆ ಬದುಕೆಲ್ಲ ಹೆಜ್ಜೆಗಳನ್ನ ಹಾಕ್ಬೇಕು ಅಂತ ಪ್ರೀತಿ ಕನಸು ಕಂಡಿದ್ಲಲ್ಲ, ಆ ಕನಸನ್ನೆಲ್ಲ ಪ್ರತಿದಿನ ಆಕಾಶನಿಗೆ ಸೀರೆ ಒಳಗಡೆ ಒಂದು ಚೀಟಿಯಲ್ಲಿ ಬರೆದು ಇರ್ತಾ ಇದ್ಲು. ಆದ್ರೆ ಆಕಾಶ ಮಾಡಿದ್ದೇನ್ ಗೊತ್ತಾ, ಅದನ್ನ ಒಂದು ದಿನನೂ ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ನೋಡಿದ್ರೆ ಬಹುಶಃ ಪ್ರೀತಿಯ ಪ್ರೀತಿ ಇದನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಆ ಕೆಲಸವನ್ನ ಆಕಾಶ್ ಮಾಡ್ಲೇ ಇಲ್ಲ. ಆಗ ಅವಳಿಗೆ ಅದು ಆಘಾತ ಆಯ್ತು, ಅದನ್ನ ತಡ್ಕೊಳಕಾಗ್ಲಿಲ್ಲ. ಕನಿಷ್ಠ ಒಂದು ಸಿಡಿಯನ್ನ ಅದನ್ನ ತೆಗೆದು ನೋಡಿದಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇತ್ತು, ಈ ಮದುವೆ ನನ್ನದಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತ. ಮದುವೆ ಆಗಿದ್ದು ಆಕ್ಚುಲಿ ಪ್ರೀತಿಯ ಅಕ್ಕನದ್ದು. ಆದ್ರೆ ಪ್ರೀತಿಯ ಅಕ್ಕ ಯಾವತ್ತೂ ಕೂಡ ಸೀಡಿ ಅಂಗಡಿ ಒಳಗಡೆ ಬರ್ತಿರ್ಲಿಲ್ಲ, ಆಕೆಗೆ ಮನೆ ಜವಾಬ್ದಾರಿ ಇತ್ತು, ಮನೆಯಲ್ಲಿ ಇರ್ತಾ ಇದ್ಲು. ಆಗಿದ್ದು ಪ್ರೀತಿಯ ಅಕ್ಕನ ಮದುವೆ, ಅಕ್ಕನ ಮದುವೆಗೂ ಸಹ ಬರಬೇಕು ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾಳೆ. ಇದ್ ಯಾವುದನ್ನೂ ಕೂಡ ಆಕಾಶ್ ನೋಡೇ ಇರಲ್ಲ, ಯಾಕಂದ್ರೆ ಅವನ ಉದ್ದೇಶ ಇದ್ದಿದ್ದು ಸೀಡಿ ಅಲ್ವಲ್ಲ, ಪ್ರೀತಿಯನ್ನ ನೋಡೋ ಹಂಬಲ ಅಲ್ವಾ. ಸೊ ಇದೇ ಅಲ್ಲ ಆಗಿತ್ತು. ಅವ್ರಿಗೆ ಬಹಳ ನೋವಾಯ್ತು, ಹೆಂಗ ಅದನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನಾಯ್ತು ಅಂದ್ರೆ ಆತ ಇವಳ ಅಗಲಿಕೆಯನ್ನ, ಇವಳಿಗೆ ಕೊನೆಗೂ ನಾನು ಸಿಗ್ಲಿಲ್ವಲ್ಲ, ನನ್ನ ಪ್ರೇಮ ನಿವೇದನೆಯನ್ನ ಮಾಡ್ಕೊಳಕ್ಕೂ ಮೊದ್ಲೇ ಸತ್ತೋದಲ್ಲ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ, ಪ್ರಾಣವನ್ನ ಕಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಅವಳು ಬಂದು, ಆದ್ರೆ ಅವಳು ಸಾಯ್ಲಿಲ್ಲ, ಅವಳಿಗೆ ತನ್ನದೇ ಆದ ಜವಾಬ್ದಾರಿ ಇತ್ತು, ಮತ್ತೆ ಅದೇ ಅಂಗಡಿಯನ್ನ ತೆರೆದಿರ್ತಾಳೆ. ಆದ್ರೆ ಅದೇ ರೀತಿ ದಿನನಿತ್ಯವೂ ಆಕಾಶನ ಬರುವಿಕೆಗೆ ಕಾಯ್ತಾನೆ ಇರ್ತಾಳೆ. ಆದ್ರೆ ಆಕಾಶ ಮಾತ್ರ ಯಾವತ್ತೂ ಹೋಗಲ್ಲ. ಕೇಳುಗರೆ, ಈಗ ಈ ಪ್ರೀತಿಯ ಕಥೆನ ನೀವು ಕೇಳ್ಕೊಂಡಿದ್ದೀರಾ? ಒಟ್ಟಾರೆಯಾಗಿ ಏನಂದ್ರೆ, ನಮ್ಗೆ ಯಾರ ಮೇಲಾದ್ರೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ. ಆದ್ರೆ ನಮ್ಮ ಪ್ರೇಮ ನಿವೇದನೆಯನ್ನ ಖಂಡಿತ ಮಾಡ್ಲೇಬೇಕು, ಅರ್ಥ ಮಾಡಿಸ್ಬೇಕಿದೆ ಅಲ್ವಾ? ಮನಸ್ಸುಗಳಿಗೆ ಈಗಾಗ್ಲೇ ಅರ್ಥ ಆಗಿದೆ. ಇಲ್ಲಿ ಆಕಾಶನ ಮನಸ್ಸಿಗೂ ಪ್ರೀತಿಯ ಮನಸ್ಸಿಗೂ ಪರಸ್ಪರ ಇಷ್ಟಪಡುವ ಒಂದು ಉದ್ದೇಶ ಅದು ಗೊತ್ತಾಗಿದೆ, ಆದ್ರೆ ಮನುಷ್ಯರಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸೊ ಇಲ್ಲಿ ಆಕಾಶ ಯಾವತ್ತಾದ್ರೂ ಒಂದು ದಿನ ಆದ್ರೂ ಪ್ರೀತಿಗೆ ತನ್ನ ಪ್ರೇಮವನ್ನ ನಿವೇದನೆ ಮಾಡ್ಕೊಂಡಿದ್ರೆ, ಪ್ರೀತಿಯು ಕೂಡ ಅದನ್ನ ಒಪ್ಕೊಂತಾ ಇದ್ಲು. ಯಾಕಂದ್ರೆ ಆಲ್ರೆಡಿ ಈಕೆ ಕೂಡ ಲವ್ ಮಾಡ್ತಾ ಇದ್ಲು ಅಲ್ವಾ? ಹಾಗೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸೀಡಿಗಳನ್ನ ಓಪನ್ ಮಾಡಿದ್ರೆ, ಕನಿಷ್ಠ ಒಂದು ಸೀಡಿಯನ್ನ ಓಪನ್ ಮಾಡಿದ್ರು ಕೂಡ ಪ್ರೀತಿ ಆಕಾಶನನ್ನ ಲವ್ ಮಾಡ್ತಾ ಇದ್ದ ಅನ್ನೋ ವಿಷಯ ಗೊತ್ತಾಗ್ತಾ ಇತ್ತು. ಮದುವೆ ಅವಳದ್ದಲ್ಲ, ಅವಳ ಅಕ್ಕನದ್ದು ಅಂತ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ನೋಡಿ, ನಾವು ಎಡವೋದು ಇಲ್ಲೇನೆ. ಯಾವತ್ತೂ ಕೂಡ ಈ ಪ್ರೀತಿಯಲ್ಲಿ ಮುಕ್ತವಾದ ಚರ್ಚೆ ಇರಬೇಕು, ಇಲ್ಲಾಂದ್ರೆ ಹೀಗೆ ಒಂದು ಜೋಡಿ ದೂರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಕಾಶ್ ಒಂದಷ್ಟು ವಿವೇಚನೆಯಿಂದ ಯೋಚನೆ ಮಾಡಿದಿದ್ರೆ ಅದು ಪ್ರೀತಿಯ ಮದುವೆ ಅಲ್ಲ, ತನ್ನ ಅಕ್ಕನದ್ದು ಅಂತ ಗೊತ್ತಾಗ್ತಾ ಇತ್ತು. ಇಲ್ಲ ಅಥವಾ ಒಂದೇ ಒಂದು ಸೀರಿಯನ್ನ ಓಪನ್ ಮಾಡಿ ನೋಡಿದ್ರು ಕೂಡ ಪ್ರೀತಿ ಅದನ್ನ ಪ್ರೀತಿ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಆಕಾಶ್ ಇದ್ಯಾವುದನ್ನು ಮಾಡಿಲ್ಲ. ಕನಿಷ್ಠ ಪ್ರೀತಿ ಆದ್ರೂ ಅಷ್ಟು ಸಲ ಅಷ್ಟು ಸೀಡಿಗಳಲ್ಲಿ ಬರೆದು ಕಳಿಸಿದಾಗ ಯಾವ್ದಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬಟ್ ದಿನ ಬರ್ತಿದ್ದಾನೆ, ನನ್ಗೋಸ್ಕರ ಬರ್ತಿದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕಣ್ಣುಗಳಲ್ಲಿ ಪ್ರೀತಿ ಗೊತ್ತಾಗುತ್ತಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡಸು ತನ್ನ ವಿರೋಧ ಮಾಡ್ತಾ ಇದ್ದಾನ, ತನ್ನ ದ್ವೇಷ ಮಾಡ್ತಿದ್ದಾನಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವೇನೋ, ಆಗೋದೇ ಇಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಪುರುಷ ತನ್ನ ಪ್ರೀತಿ ಮಾಡ್ತಿದ್ದಾನಂತ ಆತನ ಕಣ್ಣುಗಳನ್ನು ನೋಡಿ ತಿಳ್ಕೋಬಹುದು. ಪ್ರೀತಿ ಮಾಡ್ಬೋದಾಗಿತ್ತು, ಕನಿಷ್ಠ ಆತನಿಗೆ ಅಂಗಡಿಗೆ ಬಂದಾಗ ಹೇಳ್ಬೋದಾಗಿತ್ತು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದಿನ ಆದ್ರೂ ಒಂದು ಸೀರಿಯನ್ನಾದ್ರೂ ಓಪನ್ ಮಾಡಿ ನೋಡು ಅಂತ ಹೇಳಿದಿದ್ರೆ ಇವತ್ತು ಒಂದು ಸುಂದರವಾದ ಜೋಡಿ ನಿಮ್ಮ ನಮ್ಮ ಕಣ್ಣ ಮುಂದೆ ಇರ್ತಿತ್ತು. ಆದ್ರೆ ಈ ಪ್ರೀತಿಯ ಕತೆ ದುರಂತವಾದ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಇಷ್ಟೇ ಕೇಳಿದರೆ, ನೀವ್ಯಾರಾದ್ರೂ ಕೂಡ ಪ್ರೀತಿಯನ್ನ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿಯನ್ನ ನೇರವಾಗಿ ನಿಮ್ಮ ಪ್ರೀತಿಯೊಂದಿಗೆ ಹೇಳಿಕೊಳ್ಳಿ, ಇಲ್ಲಾದ್ರೆ ಹೀಗೆ ಆಗ್ಬೋದೇನೋ. ಯಾರಿಗ್ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ? ಸೊ ನಿಮ್ಮ ಪ್ರೀತಿಯನ್ನ ದಯವಿಟ್ಟು ನಿಮ್ಮವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿ. ಮನಸ್ಸಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರಿಗೆ ಹೇಳಬೇಕಾಗಿದೆ. ಐ ಥಿಂಕ್ ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು.
1: ಕೇಳಿದರೆ ಈ ಪ್ರೀತಿಯ ಕಥೆಯಲ್ಲಿರುವ ಸಾರಾಂಶ ಏನಂದ್ರೆ,

0: ನಾವು ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ಅದು ಪ್ರೀತಿ ಆಗ್ಲಿ ಮತ್ತೆ ಯಾವುದೇ ಒಂದು ವಿಷಯ ಆಗ್ಲಿ ಮುಕ್ತವಾಗಿ ಹಂಚ್ಕೊಳ್ಬೇಕು, ಇಲ್ಲವಾದಲ್ಲಿ ಈ ಕತೆ ದುರಂತ ಕಥೆಯಾಗಿ ಅಂತವಾಗುತ್ತದೆ. ಅರ್ಥವಾಯ್ತಲ್ಲವೇ? ಈ ಕಥೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಧ್ವನಿ ಸಮುದಾಯ ಬಾಳಿಕೆದ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಸುಮತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.
0: ಇದೇ ತರಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇದೆ ಇದು ನಿಮ್ಮ ನೆಚ್ಚಿನ 95.4 MHz FM ನಲ್ಲಿ.

0: ಸಂಪತ್ಪತಿ.
1: ನನ್ನ ಸರ್ವರಮ್ಯ ನಮ್ಮ ಧ್ವನಿ ಸಮುದಾಯ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ. ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: 南蛮不利。
1: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿಗೆ

0: சம்பத்வதி.
1: ಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಬೇಲೂರಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಶಿಲಮಾಲಕೇರ ಬೇಲೂರು ಎಂದು ಪ್ರಸಿದ್ಧವಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಳೇಬೀಡಿಗೆ ಮುನ್ನ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.

ಬೆಂಗಳೂರಿನಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಮುಖ್ಯ ಆಕರ್ಷಣೆ. ಶಿಲ್ಪಕಲೆಗೆ ನಿದರ್ಶನವಾಗಿರುವ ಈ ದೇವಾಲಯದಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ ಮತ್ತು ಕಪ್ಪೆ ಚೆನ್ನಿಗರಾಯಣ ದೇವಸ್ಥಾನಗಳು ಮುಖ್ಯ ಆಕರ್ಷಣೆಗಳು. ಇದಲ್ಲದೆ ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಶಿಲಾ ಬಾಲಿಕೆಗಳು, ದೇವಸ್ಥಾನದ ಒಳಾಂಗಣದ ಕಂಬಗಳು ಮತ್ತು ದೇವಾಲಯದ ಗೋಪುರ ನಯನ ಮನೋಹರ. ಇನ್ನು ಬೇಲೂರು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಚನ್ನಕೇಶ್ವರ ದೇವಾಲಯ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಾರೆ. ಇಲ್ಲಿರುವ ಶ್ರೀ ಚನ್ನಕೇಶ್ವರ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಈ ದೇವಾಲಯವು ನಕ್ಷತ್ರ ಆಕಾರದಲ್ಲಿದೆ. ಈ ದೇವಾಲಯವು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಹೆಚ್ಚು ಜನ ಬಂದು ಈ ದೇವಾಲಯವನ್ನು ವೀಕ್ಷಿಸುತ್ತಾರೆ. ಬೇಲೂರು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಬೆಂಗಳೂರಿನಿಂದ 222 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲು ರಸ್ತೆ ಮಾರ್ಗವೇ ಮುಖ್ಯ ಮಾರ್ಗವಾಗಿದ್ದು ಹತ್ತಿರದ ಅರಸೀಕೆರೆಗೆ ಅಥವಾ ಬಾಣಾವರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಮುಂದಕ್ಕೆ ಬಸ್ಸಿನಲ್ಲಿ ಬರಬಹುದು. ಬಾಣಾವರದಿಂದ ಅಲೈಬೀಡು ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ಬೇಲೂರು ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಬಾಣಾವರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸಿನ ಸೌಲಭ್ಯವಿರುತ್ತದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ದೇವಾಲಯ ಕಟ್ಟುವ ಕಾರ್ಯ ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ರಾಜ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ತನ್ನ ಗುರುಗಳಾದ ಶ್ರೀರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಚನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದನು. ಈ ರೀತಿಯಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನವೆಂದು ಹೆಸರು ಬಂದಿದೆ. ಸುಮಾರು 103 ವರ್ಷಗಳ ಕಾಲ ನಡೆದಂತಹ ಈ ದೇವಾಲಯದ ಕಾರ್ಯ ವಿಷ್ಣುವರ್ಧನನ ಮೊಮ್ಮಗನಾದ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ರೂಪುಗೊಂಡಿತು. ದೇವಾಲಯಕ್ಕೆ ಒಂದು ವಿಮಾನ ಗೋಪುರವಿದ್ದು ಈ ಕಾರಣವಾಗಿ ಇದನ್ನು ಹೊಯ್ಸಳರ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಗೋಪುರವು 20 ಅಡಿಗಳಿಗೂ ಎತ್ತರವಾಗಿದ್ದು ದಾಳಿಕಾರರ ಹಾವಳಿಗೆ ಸಿಕ್ಕಿ ವಿರೂಪಗೊಂಡಿತ್ತು. ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿದೆ. ಇದಕ್ಕೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಬೇಲೂರಿನಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಚನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಕಂಡುಬರುವ ಮುಖ್ಯ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣಾಕಾರದಲ್ಲಿ ದೇವಾಲಯವನ್ನು ಸುತ್ತಿದರೆ ಕಾಣುವ ಮುಖ್ಯ ದೇವಸ್ಥಾನಗಳು ಚನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚೆನ್ನಿಗರಾಯಣ ದೇವಸ್ಥಾನ, ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಇದಲ್ಲದೆ ಗೋಪುರದ ಎಡಭಾಗದಲ್ಲಿ ಮಂಟಪ ಸಾಲನ್ನು ಮಾಡಿ ಅಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಿದ್ದಾರೆ. ಇದರ ನಂತರ ಶ್ರೀರಾಮ ದೇವರ ಗುಡಿ ಇದೆ. ಗೋಪುರದ ಬಲಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಲಾಗಿದೆ. ಇನ್ನು ಕಪ್ಪೆ ಚೆನ್ನಿಗರಾಯಣ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಗುಡಿಯು ಮುಖ್ಯ ಗುಡಿಯ ಹಾಗೆ ನಕ್ಷತ್ರಾಕಾರವಾದ ಶ್ರೀಚಕ್ರದ ಪೀಠದ ಮೇಲೆ ಕಟ್ಟಲ್ಪಟ್ಟಿದೆ. ಸ್ಥಳೀಯ ಕೆಲವು ಜನರಿಂದ ಇದೇ ಮೂಲವಾಗಿ ಪ್ರಧಾನ ದೇವಾಲಯವಾಗಬೇಕಿತ್ತು ಎಂದು ಕೇಳಿ ಬಂದರೂ ಈ ನಕ್ಷತ್ರಾಕಾರದ ಪೀಠವನ್ನು ಬಿಟ್ಟರೆ ಯಾವುದೇ ಸಾಕ್ಷ್ಯಾಧಾರಗಳು ಮೂಡಿಬಂದಿಲ್ಲ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪೆ ಚೆನ್ನಿಗರಾಯಣ ವಿಗ್ರಹವಿದೆ. ಈ ವಿಗ್ರಹದ ಹೊಟ್ಟೆಯಲ್ಲಿ ಕಪ್ಪೆಯನ್ನು ಕೆತ್ತಲಾಗಿದೆ. ಅಮರಶಿಲ್ಪಿ ಜಕ್ಕನಾಚಾರ್ಯರ ದಂತಕಥೆಯ ಮೂಲದಿಂದ ನಮಗೆ ಇದರ ಹಿನ್ನೆಲೆ ತಿಳಿದು ಬರುತ್ತದೆ. ಹಿಂದೆ ಜಕ್ಕನಾಚಾರ್ಯರಿಗೂ ಅವರ ಮಗ ಡಂಕನಾಚಾರ್ಯರಿಗೂ ವಾದ ನಡೆದು ಡಂಕನನ್ನು ಚೆನ್ನಿಗರಾಯನ ವಿಗ್ರಹದಲ್ಲಿ ದೋಷವಿರುವುದಾಗಿ ಹೇಳಿ
ಅದನ್ನು ನಿರೂಪಿಸಲು ಹೊರಟಾಗ ವಿಗ್ರಹದ ಗರ್ಭದಲ್ಲಿ ಕಪ್ಪೆ ಕಂಡು ಬರಲು ವಿಗ್ರಹಕ್ಕೆ ಈ ಹೆಸರು ಬಂದಿದೆಂದು ಹೇಳಲಾಗುತ್ತದೆ. ಇದಲ್ಲದೆ ಒಳಾಂಗಣದಲ್ಲಿ ಗೋಪಾಲಕೃಷ್ಣ, ಮಹಿಷಾಸುರಮರ್ದಿನಿ ಮತ್ತು ವಿಷ್ಣು ಲಕ್ಷ್ಮಿಯರ ಸುಂದರ ಮೂರ್ತಿಗಳಿವೆ. ಇನ್ನು ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಪ್ಪೆ ಚಿನ್ನಿಗರಾಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿರುವ ದೇವಸ್ಥಾನ ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಚತುರ್ಭುಜಧಾರಿಯಾದಿ ಸೌಮ್ಯನಾಯಕಿ ಅಮ್ಮನವರು ಚನ್ನಕೇಶವನ ಮೆಚ್ಚಿನ ಪತ್ನಿ ಎಂದು ಹೇಳುತ್ತಾರೆ. ಇನ್ನು ಇಲ್ಲಿರುವ ಕಲ್ಯಾಣ ಮಂಟಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸೌಮ್ಯನಾಯಕಿ ಅಮ್ಮನವರ ದೇವಾಲಯದ ನಂತರ ಸಿಗುವುದೇ ಕಲ್ಯಾಣ ಮಂಟಪ. ಇಲ್ಲಿ ಚನ್ನಕೇಶವ ಸ್ವಾಮಿಗೂ ಸೌಮ್ಯನಾಯಕಿ ಅಮ್ಮ ಅವರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಜಾತ್ರೆಯ ಸಮಯದಲ್ಲಿ ಹೋಮಯಾಗಾದಿಗಳು ನಡೆಯುತ್ತವೆ. ವೀರನಾರಾಯಣ ದೇವಸ್ಥಾನ ಇದು ಕಲ್ಯಾಣ ಮಂಟಪದ ಒಳಭಾಗದಲ್ಲಿದೆ. ಒಳಗೆ ಗರ್ಭಗುಡಿಯಲ್ಲಿರುವ ವಿಗ್ರಹ ಭಿನ್ನವಾಗಿದೆ. ಈ ಕಾರಣವಾಗಿ ಈ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇನ್ನು ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವೀರನಾರಾಯಣ ದೇವಸ್ಥಾನದ ನಂತರ ಸಿಗುವುದು ಈ ದೇವಸ್ಥಾನ. ರಂಗನಾಯಕಿ ಅಮ್ಮನವರನ್ನು ಚನ್ನಕೇಶವ ಸ್ವಾಮಿಯ ಜ್ಯೇಷ್ಠ ಪತ್ನಿ ಎಂದು ಹೇಳುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ತಿಳಿಸಿದ ದೇವಸ್ಥಾನಗಳನ್ನು ಬಿಟ್ಟು ನೋಡಲು ಇನ್ನೂ ಕೆಲವು ಆಕರ್ಷಣೆಗಳಿವೆ. ಯಜ್ಞ ಯಾಗಾದಿಗಳನ್ನು ಮಾಡಲು ಯಾಗಶಾಲೆ, ಅಡಿಗೆ ಮಾಡಲು ಪಾಕಶಾಲೆ, ಪುಷ್ಕರಣಿ ಇತ್ಯಾದಿಗಳ ವ್ಯವಸ್ಥೆ ಇದೆ. ದೇವಸ್ಥಾನವನ್ನು ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಕಂಬ ಕಾಣಿಸುವುದು. ಈ ಕಂಬವನ್ನು ನಕ್ಷತ್ರಾಕಾರದ ಒಂದು ಜಗುಳಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಳಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದು. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೆ ನಿಂತಿದೆ ಎಂದು ಖಚಿತವಾಗುತ್ತದೆ. ಜೊತೆಗೆ ವಾಯುವ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಅಥವಾ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಎಂದು ಕರೆಯುತ್ತಾರೆ. ಈ ತುದಿಯ ಬೆಳಕನ್ನು ಆ ತುದಿಯಿಂದ ನೋಡಬಹುದು. ದೇವಸ್ಥಾನದ ಇನ್ನೊಂದು ಬಾಗಿಲಿಗೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಇದು ಸಾಧಾರಣವಾಗಿ ಮುಚ್ಚಿರುತ್ತದೆ. ಮೂಲದ್ವಾರ ಗೋಪುರದ ದ್ವಾರವಾಗಿದ್ದರೂ ದೇವರಿಗೆ ನಡೆಯುವ ಎಲ್ಲ ಉತ್ಸವಗಳು ಈ ದ್ವಾರದ ಮೂಲಕವಾಗಿ ಸಂಚರಿಸುತ್ತದೆ. ಈ ರೀತಿಯಾಗಿ ಇದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ದೇವಸ್ಥಾನದ ಗೋಪುರ ಮತ್ತು ಆನೆ ಬಾಗಿಲ ನಡುವೆ ಮಂಟಪದ ಸಾಲನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಲಾಗಿದೆ. ಈ ಗುಡಿಗಳಲ್ಲಿ ರಾಮಾನುಜಾಚಾರ್ಯರು, ಯೋಗ ನರಸಿಂಹರು, ಕಾಳಿಮರ್ದನ ಕೃಷ್ಣ, ಆಂಜನೇಯ ಮುಂತಾದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೂ ಮಂಟಪದ ಸಾಲು ಇದೆ. ಇಲ್ಲಿ ಅನೇಕ ಶಿಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಪ್ರೇಕ್ಷಕರಿಗೆ ನೋಡಲು ಅನುಕೂಲ ಮಾಡಿ ಇಟ್ಟಿದ್ದಾರೆ. ಮೂಲತಃ ದೇವಸ್ಥಾನದ ಆವರಣವನ್ನು ಅಗೆದಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ. ಈ ಶಿಲೆಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಣಪತಿಯ ವಿಗ್ರಹ, ವಿಷ್ಣು, ಆಂಜನೇಯರ ವಿಗ್ರಹಗಳು ಮತ್ತು ನಾಗಕಲ್ಲುಗಳನ್ನು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಅನೇಕ ಶಾಸನ ಕಂಬಗಲ್ಲುಗಳನ್ನು ಇಡಲಾಗಿದೆ. ಈ ಶಾಸನಗಳಲ್ಲಿ ದೇವಾಲಯದ ಇತಿಹಾಸ, ದೇವಸ್ಥಾನವನ್ನು ಕಟ್ಟಿದ ಶಿಲ್ಪಿಗಳ ಹೆಸರಿದೆ ಎಂದು ಸ್ಥಳೀಯರಿಂದ ತಿಳಿಯುತ್ತದೆ. ಆನೆ ಬಾಗಿಲಿನ ಪಕ್ಕದಲ್ಲಿರುವುದೇ ಪಾಕಶಾಲೆ. ಇಲ್ಲಿ ಪ್ರತಿ ದಿವಸವೂ ದೇವರ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಮಾಡುತ್ತಾರೆ. ಇದರ ಪಕ್ಕದಲ್ಲೇ ಯಾಗಶಾಲೆ ಉಂಟು. ರಥೋತ್ಸವ ಅಥವಾ ಉತ್ಸವದ ಸಮಯದಲ್ಲಿ ಇಲ್ಲಿ ಶಾಸ್ತ್ರೀಯವಾಗಿ ನಡೆಯಬೇಕಾದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ರಾಮದೇವರ ದೇವಸ್ಥಾನವಿದೆ. ಗರ್ಭಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಮಾರುತಿಯರ ವಿಗ್ರಹಗಳಿದೆ. ಸಾಮಾನ್ಯವಾಗಿ ರಾಮನ ಎಡಭಾಗದಲ್ಲಿರುವ ಸೀತೆ ಇಲ್ಲಿ ಬಲಭಾಗದಲ್ಲಿರುವುದನ್ನು ಕಾಣಬಹುದು. ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ವಾಹನ ಮಂಟಪವಿದೆ. ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಪಕ್ಕದಲ್ಲಿ ವಾಹನ ಮಂಟಪವಿದೆ.
ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಸುಮಾರು 7 ಅಡಿ ಎತ್ತರದ ಹಿತ್ತಾಳೆಯಿಂದ ನಿರ್ಮಿಸಲಾಗಿರುವ ಗರುಡ, ಹಂಸ, ಆನೆ, ಆಂಜನೇಯ, ಕುದುರೆ, ನವಿಲು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರುತ್ತಾರೆ. ಉತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿ ಈ ವಾಹನಗಳ ಮೇಲೆ ಕೂರಿಸಿ ಊರಿನಲ್ಲಿ ಉತ್ಸವ ಮಾಡುತ್ತಾರೆ. ಗೋಪುರದ ಬಲಭಾಗದಲ್ಲಿರುವ ಪುಷ್ಕರಣಿ ಅಥವಾ ಕಲ್ಯಾಣಿಗೆ ಗಜಗುಂಡ ಎಂದು ಹೆಸರು. ಇದನ್ನು ವಾಸುದೇವ ತೀರ್ಥ ಎಂದು ಕರೆಯುತ್ತಾರೆ. ಈ ಕಲ್ಯಾಣಿಯಲ್ಲಿ ಅನೇಕ ರೀತಿಯ ಮೀನುಗಳನ್ನು ಬಿಟ್ಟಿರುತ್ತಾರೆ. ಕೇಳುಗರೆ, ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಬೇಲೂರಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: సంపత్వది.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: சம்பத்மதி.
1: ఈ నెల ఈ జలా

ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಳುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜ್ಯಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು, ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ.

ಇವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 100,000 ಮಂದಿ ವಾಸಿಸುತ್ತಿದ್ದು ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದೆಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಅಲೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರು.

ಹೌದು, ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತ ಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಂದಿನ ಅಲೆಬೀಡು, ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತ ಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ ಮಲ್ಲಿಕಾಪ

ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121 ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು. ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಲನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ 4 ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು 4ನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯ
ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾನ್ನುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣಾ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು, ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯಕ್ಕೆ 4 ಬಾಗಿಲುಗಳಿದ್ದು ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾ ಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. 2 ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರಿ ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು, ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು, ಅಂದಿನಿಂದಲೇ 2 ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು,
ಎರಡು ಸುಕನಾಸಿ, ಎರಡು ನವರಂಗ ಹಾಗೂ ಎರಡು ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. ಒಂದೆರಡು ತಾಮ್ರ ಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8 ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವು ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನ ಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: சரஸ்வதி.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: Подвали! ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲಾ ಇವರ ಸಹಭಾಗಿತ್ವದಲ್ಲಿ ಯೋಗದ ಮಹತ್ವದ ಕುರಿತು ಸಂದರ್ಶನದ ಕಾರ್ಯಕ್ರಮದಲ್ಲಿ ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಕುಮಾರ ಲಿಖಿತ್ರಾಜ್ ವಿ ಮಾಸ್ ಕಮ್ಯುನಿಕೇಶನ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಪಿಜಿ ಸೆಂಟರ್ ಕೋಲಾರ ಇವರಿಂದ ಒಂದು ಕಾರ್ಯಕ್ರಮ ಕೇಳಿ ಬರಲಿದೆ. ಲಿಖಿತ್ ಅವರೇ, ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್.
0: ಸೊ ಈಗಾಗಲೇ ತಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಒಂದು ಸಾರ್ವಜನಿಕರಿಗೆ ಒಂದೊಂದು ವಿಷಯದ ಮುಖಾಂತರ ತಾವು ಒಂದು ಅರಿವು ಮತ್ತು ಜಾಗೃತಿ ಮೂಡಿಸ್ತಾ ಇದ್ದೀರಾ. ಸೊ ಇವತ್ತಿನ ದಿನ ನಾವು ಮತ್ತೊಮ್ಮೆ ಯೋಗದ ಮಹತ್ವದ ಕುರಿತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಸೊ ಇವತ್ತಿನ ದಿನ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಏನು ಇಡೀ ಪ್ರಪಂಚದಾದ್ಯಂತ ನಾವು ಒಂದು ಆಚರಣೆ ಆಚರಿಸ್ತಾ ಇದ್ದಾರೆ. ಸೊ ಮೊದಲಿಗೆ ಒಂದು ಅಂತಾರಾಷ್ಟ್ರೀಯ ಒಂದು ಯೋಗ ದಿನಾಚರಣೆ ಒಂದು ಆಚರಣೆ ಕುರಿತು ತಿಳಿಸಿ
1: ಸರ್. 2014 ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರಾರಂಭವಾದ ನಂತರ 2015 ಜೂನ್ 21 ನಾವು ವಿಶ್ವಾದ್ಯಂತ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ ಸರ್.
0: ಹೌದು.
1: ಭಾರತದ ಪ್ರಧಾನಮಂತ್ರಿಯವರು ಶ್ರೀಯುತ ನರೇಂದ್ರ ಮೋದಿ ಅವರು 2014 ತಮ್ಮ UN ಭಾಷಣದಲ್ಲಿ ಜೂನ್ 21 ದಿನಾಂಕವನ್ನ ಸೂಚನೆ ಕೊಡ್ತಾರೆ ಸರ್. ಅವ್ರು ಸೂಚಿಸ್ತಾರೆ ಈ ದಿನಾಂಕವನ್ನ, ಯಾಕಂದ್ರೆ ಇದರ ಇದು ತುಂಬಾ ಮಹತ್ವವಾದ ದಿನ ಸರ್. ಯಾಕಂದ್ರೆ ಈ ದಿನ ಜೂನ್ 21.
0: ಹೌದು.
1: ಸರ್, ಯಾಕೆಂದ್ರೆ ಈ ದಿನ ತುಂಬಾ ಉದ್ದನೆಯವಾದಂತ ಮತ್ತೆ ಅತ್ಯಂತ ದೀರ್ಘವಾದ ದಿನ ಸರ್. ಉತ್ತರ ಗೋಳಾರ್ಧದಲ್ಲಿ ತುಂಬಾ ದೀರ್ಘವಾದ ದಿನವಾಗಿರೋದ್ರಿಂದ ಮತ್ತೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ದಿನಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಸರ್.
0: ಹೌದು. ಅಂದ್ರೆ ಜೂನ್ 21 ಅನ್ನುವುದು ಒಂದು ವೈಜ್ಞಾನಿಕವಾಗಿ ನಾವು ನೋಡ್ತಾ ಹೋದಾಗ ಸೊ ಒಂದು ದೀರ್ಘಕಾಲವಾದಂತ ದಿನ ಅಂತ ಹೇಳ್ಬೋದು.
1: ದಿನ ಅಂತ.
0: ಹೌದು. ಸೊ ಅದೇ ರೀತಿ ನಮ್ಮ ಒಂದು ಸನಾತನ ಕಾಲದಿಂದಲೂ ಒಂದು ಯೋಗಕ್ಕೆ ಬಹಳ ಮಹತ್ವವಿದೆ. ಯಾಕಂದ್ರೆ ನಮ್ಮ ಒಂದು ಭಾರತ ದೇಶದಲ್ಲಿ ನಮ್ಮ ಒಂದು ಪೂರ್ವಜರ ಕಾಲದಿಂದ ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ಒಂದು ಯೋಗದ ಒಂದು ಅಭ್ಯಾಸವನ್ನು ನಿರಂತರವಾಗಿ ಆಗಿನಿಂದಲೇ ಋಷಿಮುನಿಗಳ ಕಾಲದಿಂದಲೇ ಅದು ತುಂಬಾ ಪ್ರಚಲಿತವಾಗಿದೆ. ಸೊ ಇದರ ಒಂದು ಮಹತ್ವದ ಬಗ್ಗೆ ತಿಳಿಸಿ
1: ಸರ್. ಈಗ ಬೇರೆ ವ್ಯಾಯಾಮಗಳು ಇವೆಲ್ಲ ಯಾವ್ದೇ ಇರ್ಬೋದು, ಕೆಲವೊಂದು 100 ವರ್ಷದಿಂದ ಬಂದಿರ್ಬೋದು ಸರ್, ಮೇ ಬಿ.
0: ಹೌದು.
1: ಆದ್ರೆ ಯೋಗ ಅನ್ನೋದು ಸುಮಾರು 5,000 ವರ್ಷಗಳಿಂದ ಉತ್ತರ ಭಾರತದಲ್ಲಿ ಇದನ್ನ ಗುರುತಿಸ್ತೀವಿ ಸರ್. ನಾವು
0: ಮೊದಲ ಬಾರಿಗೆ
1: ಗುರುತಿಸ್ತೀವಿ. ಭಾರತೀಯ ಸನ್ಯಾಸಿಗಳು 1890 ಉತ್ತರಾರ್ಧದಲ್ಲಿ ಯೋಗ ಬಗ್ಗೆ ತಮ್ಮ ಜ್ಞಾನವನ್ನು ಪಾಶ್ಚಿಮಾತ್ಯದಲ್ಲಿ ಆಡಳಿತಾರೆ ಸರ್. ಆದ್ರೆ ಈ ಇಂದಿನ ಆಧುನಿಕ ಯೋಗ ಬೋಧನೆಗಳು 1970 ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ.
0: ಹೌದು.
1: ಯಾಕಂದ್ರೆ ಈ ಯೋಗ ನಮ್ಗೆ ಯೋಗ ಅನ್ನೋ ಪದ ಸಿಗದೆ ನಮ್ಗೆ ಋಗ್ವೇದದಲ್ಲಿ ಕಂಡು ಬರುತ್ತೆ ಸರ್ ಇದು.
0: ಹೌದು.
1: ಆದ್ರಿಂದ ನಮ್ದು ಸುಮಾರು 5,000 ವರ್ಷಗಳ ಸನಾತನ ಭಾರತದಿಂದ ಈ ಯೋಗ ನಡ್ಕೊಂಡ್ ಬಂದಿದೆ.
0: 5,000 ವರ್ಷಗಳಿಂದ.
1: ಸರ್.
0: ಹೌದು. ಸೊ ಈಗ ಯೋಗ ಅಂತಂದಾಗ ಯೋಗ ಅಂದ್ರೇನು, ಸಾಮಾನ್ಯ ಪ್ರತಿಯೊಬ್ಬರ ತಲೆಯಲ್ಲಿ ಬರುವಂತ ಮೊದಲ ಪ್ರಶ್ನೆ, ಯೋಗ ಅಂತಂದ್ರೇನು, ಯೋಗವನ್ನು ಯಾವ ರೀತಿ ನಾವು

0: ಅದನ್ನ ಡಿಸ್ಕ್ರೈಬ್ ಮಾಡ್ತೀವಿ.
1: ಈಗ ಯೋಗ ಅನ್ನೋ ಪದದ ಮೂಲ ಉಲ್ಲೇಖ ನಮಗೆ, ನಾನು ಈಗ ಹೇಳಿದೆ, ಋಗ್ವೇದದಲ್ಲಿ ನಮ್ಗೆ ಕಂಡು ಬರುತ್ತೆ. ಬಟ್ ಯೋಗವು ಸಂಸ್ಕೃತ ಪದ ಸರ್ ಅದು. ಅದನ್ನ ಸಂಸ್ಕೃತದಲ್ಲಿ ಉಜ್ಜ್ ಅಂತ ಕರೀತಾರೆ ಸರ್. ಈ ಉಜ್ಜ್ ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು ಒಕ್ಕೂಟ ಅಂತ ಹೇಳ್ಬಿಟ್ಟು ಸರ್.
0: ಹೌದು,
1: ಒಕ್ಕೂಟ ಅಂದ್ರೆ ಇನ್ನೇನು ಇಲ್ಲ ಸರ್, ಆ ಸೇರ್ಪಡೆ ಅಂತ ಹೇಳ್ಬಿಟ್ಟು ಮನಸ್ಸು, ದೇಹ ಮತ್ತು ಆತ್ಮಶಕ್ತಿ, ಶಕ್ತಿ, ಸೌಂದರ್ಯ ಇಂಥದ್ರ ಸೇರ್ಪಡೆ ಅಂತ ಯೋಗ ಅಂತೀವಿ ಸರ್ ಅದನ್ನ.
0: ಹೌದು, ಸೊ ಎಲ್ಲವನ್ನು ಒಂದು ಒಂದು ಕೇಂದ್ರೀಕರಿಸೋದು, ಒಂದು ಭಾಗಕ್ಕೆ, ಒಂದು ಬಿಂದುವಿಗೆ ಅಂತ ನಾವ್ ಯಾವ ರೀತಿ ಮಾಡ್ತೀವಿ, ಒಂದು ಕಡೆ ಅದನ್ನೆಲ್ಲ ಒಂದು ಕೇಂದ್ರೀಕರಿಸೋದನ್ನ ಯೋಗ ಅಂತ ಹೇಳ್ತೀರ. ಹಾಗೆ ಅದೇ ರೀತಿ ಇವಾಗ ಯೋಗ ಅಂತ ಅಂತಂದಾಗ, ಸೊ ಯೋಗವನ್ನು ನಾವು ಒಂದು ಒಂದು ದಿನದಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸಮಯ ತುಂಬಾ ಸೂಕ್ತ, ಸೊ ಇದು ಕೆಲವರಲ್ಲಿ ಪ್ರಶ್ನೆ ಇರುತ್ತೆ. ಇಲ್ಲ, ಕೆಲವರು ನಾನು ನನಗೆ ಸಮಯ ಇರಲ್ಲ, ನಾನು ತುಂಬಾ ಲೇಟ್ ಆಗಿ ಎದ್ದೊಳ್ತೀನಿ ಅನ್ನೋಂತ ಹೇಳ್ತಾರೆ, ನಾನು ಸಂಜೆ ಸಮಯದಲ್ಲಿ ಮಾಡ್ಬೋದಾ ಅಂತಾನು ಕೆಲವರು ಪ್ರಶ್ನೆ ಇರುತ್ತೆ. ಸೊ ತಮ್ಮ ಪ್ರಕಾರ ಒಂದು ಯೋಗ ಅಂತಂದಾಗ ಯೋಗದ ಅಭ್ಯಾಸವು ಸೂಕ್ತವಾದ ಸಮಯ
1: ಸರ್? ಯೋಗಾಸನಗಳಿಗೆ ಸೂಕ್ತವಾದ ಸಮಯ ಅಂದ್ರೆ ಕೆಲವರು ಸಂಜೆನೂ ಮಾಡ್ತಾರೆ, ಬೆಳಿಗ್ಗೆನೆ ಮಾಡೋದು ತುಂಬಾ ಉತ್ತಮ ಅಂತ ಕೆಲವು ತಜ್ಞರು ಹೇಳ್ತಾರೆ. ಆದ್ರೆ ಇದರ ಉದ್ದೇಶ ಬಂದ್ಬಿಟ್ಟು ಹೊಟ್ಟೆ ಖಾಲಿ ಇದ್ರೆ ನಾವು ಯಾವುದೇ ವ್ಯಾಯಾಮ ಮಾಡೋದಾಗಿರ್ಬೋದು, ನಮ್ಗೆ ಅದು ಒಂದ್ ರೀತಿ ವ್ಯಾಕರಿಕೆ ಆಗದಿರ್ಬೋದು, ಹಿಂಬದಿಗ್ ಬರೋದಿರ್ಬೋದು, ಈ ರೀತಿ ಸಂದರ್ಭಗಳು ಉಂಟಾಗಲ್ಲ.
0: ಹೌದು,
1: ಆದ್ರಿಂದ ತಜ್ಞರು ಸುಮಾರು ಜನ ಹೇಳ್ತಾರೆ ಹೆಚ್ಚಾಗಿ ಬೆಳಿಗ್ಗೆನೆ ಮಾಡಿ ಅಂತ. ಬಟ್ ಕೆಲವ್ರು ನೈಟ್ ಬರೋದ್ ಲೇಟ್ ಆಗುತ್ತೆ, ನಾವು ಬಂದ್ ರಾತ್ರಿ ಮಾಡ್ತೀವಿ. ಇಂಥವ್ರಿಗೆ ಏನು ಅಂದ್ರೆ ಕೆಲವು ಆಸನಗಳು ಮಾಡ್ರೆ ಆಗ ಒತ್ತುವಿನ ಆಸನಗಳು ತುಂಬಾ ಕಷ್ಟಕರವಾದಂತ ಆಸನಗಳು ಮಲಗ ಮುಂದೆ ಮಾಡಬಾರ್ದು, ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಸರ್.
0: ಹೌದು, ನಮ್ಗೆ ಒಂದು ಮುಂಜಾನೆ ಸಮಯದಲ್ಲಿ ನಾವು ಎದ್ದಾಗ ಅದು ತುಂಬಾ ಅನುಕೂಲಕರವಾಗಿರುತ್ತೆ ಅಂತ ತಾವ್ ಹೇಳ್ತಾ ಇರೋದು.
1: ಹಾ ಸರ್, ನಿಜ ಸರ್, ಖಂಡಿತ.
0: ಸೊ ಇನ್ನು ಯೋಗ ಅಂತ ಬಂದಾಗ, ಸೊ ಇದಕ್ಕೆ ಒಂದು ಒಂದು ಅದರಲ್ಲಿ ಸಾಕಷ್ಟು ವಿವಿಧ ವಿಧಾನಗಳನ್ನ ನಾವು ನೋಡಬಹುದು. ಸೊ ಯಾವ ರೀತಿ ಅದನ್ನ ನಾವೊಂದು ವಿಂಗಡಣೆ ಮಾಡಬಹುದಾಗುತ್ತೆ ಯೋಗದಲ್ಲಿ ಇರುವಂತ ವಿಧಾನಗಳನ್ನು?
1: ಸರ್, ಯೋಗದಲ್ಲಿ ಸುಮಾರು ಶಾಖೆಗಳಿದೆ ಸರ್. ಈಗ ಪ್ರತಿಯೊಂದು ಶಾಖೆಯು ವಿಭಿನ್ನವಾದಂತಹ ಗಮನ ಮತ್ತು ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಆ ರೀತಿ ಯೋಗದಲ್ಲಿ ಈಗ ಕೆಲವು ಹಠಯೋಗ ಇರ್ಬೋದು, ರಾಜಯೋಗ ಅಂತ ಮಾಡ್ತಾರೆ, ಕರ್ಮಯೋಗ ಮಾಡ್ತಾರೆ, ಮತ್ತೆ ಭಕ್ತಿ ಯೋಗ, ಜ್ಞಾನ ಯೋಗ, ಈ ರೀತಿ ತಂತ್ರಗಳು ಸುಮಾರು, ತಂತ್ರ ಯೋಗ, ಈ ರೀತಿ ಎಲ್ಲ ಸುಮಾರು ಇದೆ ಸರ್. ಅದ್ರಲ್ಲಿ ಈಗ ಉದಾಹರಣೆ ಹೇಳೋದಾದ್ರೆ ಹಠಯೋಗ ಅಂತ ಇದನ್ನ ತಗೊಂಬೋದು ಸರ್. ನಾವು ಇದನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಸದೃಢತೆಗೋಸ್ಕರ ಮಾಡುವಂತದ್ದು ಸರ್. ದೈಹಿಕ ಮತ್ತು ಮಾನಸಿಕ ಶಾಖೆಯಾಗಿದ್ದು ಇದು ದೇಹದ ಮತ್ತು ಮನಸ್ಸುಗಳನ್ನು ಪ್ರಧಾನಗೊಳಿಸುವ ಒಂದು ಗುರಿಯನ್ನು ಹೊಂದಿರುತ್ತೆ ಸರ್ ಇದು.
0: ಹೌದು,
1: ಆದ್ರಿಂದ ಈ ಯೋಗ ತುಂಬಾ ಈ ರೀತಿ ಸುಮಾರು ಯೋಗಗಳು, ಸುಮಾರು ವಿಧಾನಗಳಿದೆ ಸರ್ ಇದರಲ್ಲಿ,
0: ಈ ಒಂದು ಯೋಗದಲ್ಲಿ. ಸೊ ವಿಶೇಷವಾಗಿ ಆ ವಿಧಾನಗಳಲ್ಲಿ ಯಾವ್ದು ತುಂಬಾ ಪ್ರಚಲಿತವಾಗಿದೆ? ಸೊ ಕೆಲವೊಂದು ಆಸನ, ಕೆಲವೊಂದು ವಿಧಾನವನ್ನು ತುಂಬಾ ಜನ ಅದನ್ನ ಇದನ್ನ ಕೆಲವೊಮ್ಮೆ ನಮ್ಗೆ ಎಲ್ಲಾ ಆಸನ ಮಾಡ್ಲಿಕ್ಕೆ ಸಮಯ ಇಲ್ಲ, ಎಲ್ಲವನ್ನು ನೀವು ಕರಗತ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ ಅಂತಂದ್ರೆ ಕೆಲವನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ.
1: ಸರ್ ಈಗ ಕೆಲವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವ್ರು ಬೊಜ್ಜು ಕರಗಿಸ್ಲಿಕ್ಕೆ ಅವ್ರು ಒಂದು ಗುರಿ ಇಟ್ಕೊಂಡಿರ್ತಾರೆ ಸರ್. ಆ ಗುರಿಯನ್ನ ಅವರು ಒಳ್ಳೆ ಯೋಗ ತಜ್ಞರ ಹತ್ರ, ಅವ್ರ ಗುರುಗಳ ಹತ್ರ ಹೇಳಿದ್ರೆ ಅವ್ರು ಯಾವ ರೀತಿ ಯಾವ ರೀತಿ ಯೋಗವನ್ನು ಇವ್ರು ಸೂಟಬಲ್ ಆಗಿರುತ್ತೆ, ಇವ್ರಿಗೆ ಯಾವ ರೀತಿ ಮಾಡ್ಬೇಕು. ಕೆಲವ್ರು ಈಗ ಕೆಲವ್ರು ಜೀರ್ಣಕ್ರಿಯೆ ಸರಿ ಇಲ್ದಿರ ಒಂದು ಯೋಗ ಮಾಡ್ತಿರ್ತಾರೆ.
0: ಹೌದು,
1: ಮತ್ತೆ ಕೆಲವರು ದೇಹದಲ್ಲಿರೋಂತಹ ಇದು ಯಾವ ರೀತಿ ಹೇಳ್ಬೋದು ಅಂದ್ರೆ, ಈಗ ಇಮ್ಯುನಿಟಿ ಪವರ್ ಹೆಚ್ಚಿಸ್ಕೊಳ್ಲಿಕ್ಕೆ ಅವ್ರಿಗೆ ಇದು ಬೇಕಾಗಿರುತ್ತೆ ಸರ್, ಒಳ್ಳೆ ವಿಟಮಿನ್ಸ್ ಬೇಕಾಗಿರುತ್ತೆ, ಅದಕ್ಕೆ ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ಹೇಳ್ತಾರೆ. ಅವ್ರ ದೇಹಕ್ಕೆ ಬೇಕಾಗಿರುವಂತ ಯೋಗಗಳು ಈಗ ಖಿನ್ನತೆಗೆ ಇವಾಗ ಅನುಲೋಮ ಮತ್ತೆ ವಿಲೋಮ ಅನ್ನೋ ಪ್ರಾಣಾಯಾಮ ಬರುತ್ತೆ. ಖಿನ್ನತೆಯನ್ನ ನಿಭಾಯಿಸುವಲ್ಲಿ ತುಂಬಾ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ.
0: ಹೌದು ಸರ್, ಅಂದ್ರೆ ನಮ್ಮ ಒಂದು ದೇಹಕ್ಕೆ ಅನುಸಾರವಾಗಿ, ಸೊ ನಮ್ಮ ದೇಹಕ್ಕೆ ಯಾವ್ದು ತುಂಬಾ ಅವಶ್ಯಕತೆ ಇದೆ, ಸೊ ಆ ರೀತಿ ನಾವು ಅದನ್ನ ಮಾಡ್ಬೇಕು. ಸೊ ನಾವು ಯೋಗ ಮಾಡ್ತಾ ಇದೀವಿ ಅಂತಂದಾಗ ನಾವು ಮೊದಲನೇದಾಗಿ ವೈಯಕ್ತಿಕವಾಗಿ ನಾವು ಮುಂದೆ ತಾವೇಳಿದಾಗ ಒಂದು ಗುರುಗಳ ಅವಶ್ಯಕತೆ ತುಂಬಾ ಇರುತ್ತೆ ಅನ್ಸುತ್ತೆ ಈ ಒಂದು ಯೋಗದಲ್ಲಿ. ಸೊ ನಾವು ಯಾಕಂದ್ರೆ ನುರಿತ ತಜ್ಞರಿಂದಲೇ ನಾವೊಂದು ಯೋಗವನ್ನ ಅಭ್ಯಾಸವನ್ನು ಕಲಿಬೇಕಾಗುತ್ತೆ. ಯಾಕಂದ್ರೆ ಕೆಲವೊಮ್ಮೆ
1: ಮೊದ್ಲಿಗೆ ಕಲ್ತ್ರೆ ತುಂಬಾ ಉತ್ತಮ ಸರ್, ಮೊದ್ಲಿಗೆ ಕಲ್ತ್ ಬಿಟ್ರೆ. ಈಗ ಯೂಟ್ಯೂಬ್ ಅಲ್ಲಿ ಎಲ್ಲ ಬರುತ್ತೆ, ಬಟ್ ಅದಕ್ಕಿಂತ ನೇರವಾಗಿ ಹೋಗಿ ಕಲಿಯೋದ್ರಿಂದ ತುಂಬಾ ನಾವು ಎಷ್ಟು ಯಾವ ಪಾಯಿಂಟ್ಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದೀವಿ, ಈಗ ಒಂದು ಆಸನ ಮಾಡ್ಲಿಕ್ಕೆ ಒಂದು ಯಾವ ರೀತಿ ನಾವು ಎಷ್ಟು ಪ್ರೆಷರ್ ಕೊಡ್ತಾ ಇದೀವಿ, ಎಷ್ಟು ಒತ್ತು ನೀಡ್ತಾ ಇದೀವಿ, ಅವರು ನೀಟಾಗಿ ನಮ್ಗೆ ಅಭ್ಯಾಸ ಕೊಡ್ತಾರೆ ಅನ್ನೋದು ಒಂದಿದೆ
0: ಇರುತ್ತೆ. ಹೌದು,
1: ಯಾವುದೇ ಪರಿಣಾಮ ಇರಲ್ಲ.
0: ಹೌದು, ಸೊ ಅದೇ ರೀತಿ ವಯೋಮಾನಕ್ಕೆ ತಕ್ಕಂತೆ ನಾವು ಅದನ್ನೇನಾದ್ರು ನಾವು ವಿಂಗಡಿಸಬಹುದಾಗುತ್ತೆ. ಯಾಕಂದ್ರೆ ವಯಸ್ಕರಿಗೆ, ಚಿಕ್ಕ ಮಗುವಿಗೆ ಈ ಒಂದು ಆಸನಗಳಾಗಿರ್ಬೋದು, ಮಧ್ಯ ವಯಸ್ಕರಿಗೆ, ವಯೋವೃದ್ಧರಿಗೆ, ಸೊ ಈ ರೀತಿ ನಾವು ಅದು ಯೋಗದಲ್ಲಿ ನಾವೇನಾದ್ರು ವಿಂಗಡಣೆ ಮಾಡಬಹುದಾಗುತ್ತಾ? ಮಾಡುವಾಗ ಏಜ್ ಗ್ರೂಪ್ ಮ್ಯಾಟರ್ ಆಗುತ್ತಾ ಇಲ್ಲಿ?
1: ಸರ್, ಏಜ್ ಗ್ರೂಪ್ ಅನ್ನೋದು ಬರೋದ್ರಿಂದ ಯೋಗದಿಂದ ನಾರ್ಮಲ್ ಭಂಗಿಗಳಿಂದ ಮಕ್ಕಳಿಗೆ ಕಲ್ಸೋದ್ರಿಂದ ತುಂಬಾ ಉತ್ತಮನೇ ಇದು. ಬಟ್ ಇದ್ರಲ್ಲಿ ತುಂಬಾ ಎಳೆ ಮಕ್ಕಳು ಇದು ಮಾಡದಿದ್ರೆ, ಯಾಕೆಂದ್ರೆ ಅವ್ರಿಗೆ ಒಂದು ಅರಿವಿರಲ್ಲ ಮಾಡುವಾಗ, ಅವ್ರಿಗೊಂದು ಗ್ರಹಿಕ ಶಕ್ತಿ ಇರಲ್ಲ ನಾವೇನ್ ಮಾಡ್ತಿದೀವಿ ಅಂತ, ಅದು ಬೇರೆ ರೀತಿಯ ಅಡ್ಡ ಪರಿಣಾಮ ಬಿಡ್ಬೋದು, ಅಥವಾ ಅಂದ್ರೆ ಹೆಂಗಂದ್ರೆ ಹಂಗ್ ಮಾಡಕ್ ಹೋಗಿ ಮಕ್ಕಳಿಗೆ ಏನ ಅಪಾಯ ಆಗ್ಬೋದು. ಆದ್ರಿಂದ ಇದು ನನ್ನ ಪ್ರಕಾರ ಒಂದು ಕೆಲವು ತಜ್ಞರು ಹೇಳೋ ಪ್ರಕಾರ 5 ವರ್ಷಕ್ಕಿಂತ ಹೆಚ್ಚಿನ ತಜ್ಞರ ಇದ್ರಲ್ಲಿ ಅವ್ರು ಮುಂದೆ ಮಾಡೋದು, ಗುರುಗಳನ್ನ ಇಕ್ಕೊಂಡು ಮಾಡೋದಾದ್ರೆ 5 ವರ್ಷದ ಮೇಲ್ಪಟ್ಟ ಮಕ್ಕಳು ಮಾಡ್ಬೋದು ಅಂತ ಕೆಲವ್ರು ಹೇಳ್ತಾರೆ. ಇನ್ ಕೆಲವ್ರು ಹೇಳ್ತಾರೆ ಶಾಲೆಗಳಲ್ಲಿ ಎಲ್ಲ ಬೇಸಿಕ್ ಎಕ್ಸಸೈಸ್ 12 ಇಯರ್ಸ್ ಇಂದ ಮಾಡಿಸ್ತಾರೆ.
0: ಹೌದು,
1: ಆ ರೀತಿ ಕೆಲವು ಎಕ್ಸರ್ಸೈಸ್ ಮಾಡೋದ್ರಿಂದ ಒಟ್ನಲ್ಲಿ ಒಳ್ಳೇದೇ ಸರ್. ಇನ್ನು ಕೆಲವರು ವಯಸ್ಸಾದವ್ರು ಯಾವ ರೀತಿ ಮಾಡ್ಬೇಕು, ಅವ್ರು ಎಷ್ಟು ಪ್ರೆಷರ್ ಇರೋ ಅಂತ ಎಕ್ಸರ್ಸೈಸಸ್ ಮಾಡ್ಬೋದು, ಯಾವ ರೀತಿ ವ್ಯಾಯಾಮ ಯೋಗ ಮಾಡ್ಬೋದು, ಈ ರೀತಿ ಕೆಲವು ಸಾಧನಗಳನ್ನ ಕಲಿಯೋದು ತುಂಬಾ ಮುಖ್ಯ ಆಗುತ್ತೆ.
0: ಹೌದು ಹೌದು, ಸೊ ಇದು ಸಹ ಬಹಳ ಮುಖ್ಯ ಆಗಿರುತ್ತೆ. ಅಂದ್ರೆ ನಾವು ನೋಡ್ಕೊಂಡು ಅಂದ್ರೆ ಒಂದು ತಗೊಳ್ತಾ ಇದ್ರಿಂದ ಯಾವ ಪಾಯಿಂಟ್ ಅಲ್ಲಿ ನಾವು ಪ್ರೆಷರ್ ಆಗ್ತದೆ ಅದನ್ನ ನಾವು ಫಿಸಿಕಲಿ ಇದ್ದಾಗ ಗುರುಗಳ ಹತ್ರ ಒಂದು ವಯಸ್ಸು ಯಾವುದೇ ಒಂದು ವಯಸ್ಕರಾಗಿರ್ಬೋದು, ಸೊ ಅವರ ಒಂದು ಯಾವ ರೀತಿ ಅವ್ರ ಗೈಡೆನ್ಸ್ ಯಾವ ರೀತಿ ಇರುತ್ತೋ ಅದ ರೀತಿ ನಾವು ಮಾಡ್ಬೇಕಾಗಿತ್ತು. ಸೊ ಹಾಗೆ ಇವಾಗ ನಮ್ಗೆ ಯೋಗ ಅಂತಂದಾಗ ನಮ್ಮ ಒಂದು ಆರೋಗ್ಯಕ್ಕೆ, ಒಂದು ಮಾನವನ ಆರೋಗ್ಯಕ್ಕೆ ಅದೊಂದು ನಮ್ಗೆ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದಾಗುತ್ತೆ ಯೋಗದ, ಯೋಗ ಅಂತಂದಾಗ. ಸೊ ಈ ನಮ್ಮ ಒಂದು ಮಾನವನ ಆರೋಗ್ಯಕ್ಕೆ ಆಮೇಲೆ ಯೋಗಕ್ಕೆ ಇರುವಂತ ಒಂದು ಅವಿನಾಭಾವ ಸಂಬಂಧ, ಇದನ್ನ ನಾವು ಯಾವ ರೀತಿ ನಾವು ವ್ಯಕ್ತಪಡಿಸಬಹುದಾಗುತ್ತೆ
1: ಸರ್? ಈಗ ಮಾನವನ ಸಂಬಂಧ ಅಂತ ಹೇಳಿದ್ರೆ, ಈಗ ಮಾನವ ಏನೇನ್ ಬೇಕು ಅಂದ್ರೆ, ಇವತ್ ಕಾಯಿಲೆಗಳು ಸುಮಾರು ಕಾಯಿಲೆಗಳು ಇರ್ಬೋದು, ಇವತ್ತು ಸುಮಾರು ಬರ್ದೇ ಹೊಸ ಕಾಯಿಲೆಗಳನ್ನೆಲ್ಲ ನೋಡ್ಬಿಟ್ಟಿದೆ ಸರ್. ಈಗ ಮಧುಮೇಹ ಎಲ್ಲ ಮತ್ತೆ ಸುಮಾರು ವಯಸ್ಸಾದವ್ರಿಗೆ ಬರ್ತಿತ್ತು ಸರ್.
0: ಹೌದು,
1: ಆದ್ರೆ ಈಗ ನಾವು ಹುಟ್ಟ ಮಕ್ಕಳಲ್ಲಿ ಶುಗರ್ ಎಲ್ಲ ಇರುತ್ತೆ, ಕೆಲವು ಡಯಾಬಿಟಿಸ್ ಈ ರೀತಿ ಸುಮಾರು ನಾವೆಲ್ಲ ನೋಡ್ತೀವಿ ಸರ್. ಆದ್ರಿಂದ ಈಗ ಸೂರ್ಯ ನಮಸ್ಕಾರ ಅಥವಾ 12 ಸೂರ್ಯ ನಮಸ್ಕಾರ ಅನ್ನೋದು ಇಂಥವೆಲ್ಲ ಮಧುಮೇಹವನ್ನ ಸುಮಾರು ಮಟ್ಟಿಗೆ ನಿಯಂತ್ರಿಸುತ್ತೆ ಮತ್ತೆ ನಿಯಂತ್ರಣಕ್ಕೆ ಸಹಾಯ ಆಗುತ್ತೆ ಸರ್. ಅದ್ರಿಂದ ಸುಮಾರು ಇನ್ಸುಲಿನ್ ಉತ್ಪತ್ತಿ ಇರುತ್ತೆ ಸರ್ ನಮ್ಮ ದೇಹದಲ್ಲಿ ಸೂರ್ಯ ನಮಸ್ಕಾರ ಇಂಥದ್ರಿಂದ. ಆದ್ರಿಂದ ಈಗ ಎಲ್ಲಾ ರೀತಿಯಲ್ಲಿ ನಾವು ಯೋಗ ಒಂದ್ ರೀತಿ ನಂಟಾಗ್ಬಿಟ್ಟಿದೆ ಸರ್, ಮನುಷ್ಯನ ಜೊತೆ ಬೆಸ್ತಿದೆ.
0: ಹೌದು,
1: ಒಳ್ಳೆ ಆರೋಗ್ಯಪೂರ್ಣ ಜೀವನ ನಡೆಸಲಿಕ್ಕೆ ಯೋಗ ತುಂಬಾ ಅವಶ್ಯಕತೆ ಇದೆ ಸರ್ ಇವತ್ತಿನ ದಿನಗಳಲ್ಲಿ.
0: ಹೌದು ಹೌದು, ಇದು ಸತ್ಯ. ಹಾಗೆ ಇನ್ನು ನಾವು ನೋಡ್ತಾ ಇದ್ದಾಗ ಸಾಮಾನ್ಯವಾಗಿ ಪ್ರತಿನಿತ್ಯ ಜೀವನಕ್ಕೆ ಕೆಲವೊಂದು ಆಸನಗಳ ಅವಶ್ಯಕತೆ ಇರುತ್ತೆ. ಸೊ ನಮ್ಗೆ ಏನಾಗುತ್ತೆ ಅಂತ, ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಒಂದು ಸಮಯದ ಅಭಾವ ಅನ್ನೋದು ಬಹಳ ಈಗಿನ ಒಂದು ಪರಿಸ್ಥಿತಿಯಲ್ಲಿ ತುಂಬಾನೇ ಇದಾಗಿದೆ. ನಾವು ಎಲ್ಲದಕ್ಕೂ ನಾವು ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡ್ಬಿಡ್ತೀವಿ. ಯಾವ ರೀತಿ ಅಂದ್ರೆ ನಮ್ಮ ದೈನಂದಿನ ಜೀವನವನ್ನೇ ಒಂದು ಟೈಮ್ ಟೇಬಲ್ ತರ ಹಾಕೊಂಡ್ಬಿಟ್ಟಿರ್ತೀವಿ ಒಂದು ಒಂದು ದಿನನಿತ್ಯದ ಜೀವನದಲ್ಲಿ. ಸೊ ಇದಕ್ಕೆ ಎಷ್ಟು ಸಮಯ, ಇದಕ್ಕೆಷ್ಟು ಸಮಯ ಅಂತ ಈ ರೀತಿ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಪ್ರತಿಯೊಬ್ರು ತಮ್ಮಂತವು ಒಂದು ಕಾರ್ಯಕ್ರಮ ತಮ್ಮ ದೈನಂದಿನ ಕೆಲಸದಲ್ಲಿ ಒಂದು ತೊಡಗಿಸ್ಕೊಂಡಿರ್ತಾರೆ. ಸೊ ಈಗಿರುವಾಗ ಸೊ ನಮ್ಮ ಒಂದು ದೈನಂದಿನ ಜೀವನಕ್ಕೆ ಕೆಲವೊಂದು ಆಸನಗಳು ಅಂತಂದಾಗ ಸೊ ಇದನ್ನ ಇದರಲ್ಲಿ ಯಾವ್ದನ್ನ ನಾವು ತುಂಬಾ ಅನುಕೂಲಕರ ಆಗುತ್ತೆ ಎಲ್ಲಾ ರೀತಿಯಲ್ಲಿ ನೋಡಿದಾಗ
1: ಸರ್? ಈಗ ಕೆಲವು ಆಸನಗಳು ಅಂತ ಹೇಳಿದ್ರೆ ಕೆಲವರು ಈಗ ಅವ್ರ ದೈಹಿಕ ಜೀವನಕ್ಕೆ ಹೆಚ್ಚು, ಇವಾಗ ದೈಹಿಕಕ್ಕಿಂತ ಮಾನಸಿಕ ಒತ್ತಡ ತುಂಬಾ ಇದೆ ಸರ್ ಈಗಿನ ವರ್ಕ್ ಪ್ರೆಷರ್ಗೆ ಎಲ್ಲ.
0: ಹೌದು,
1: ಆದ್ರಿಂದ ಕೂತಲ್ಲೇ ಅವ್ರಿಗೆ ಜೀರ್ಣಕ್ರಿಯೆ ಆಗಲ್ಲ ಈ ರೀತಿ. ಇದ್ರಿಂದ ಈಗ ಪ್ರಾಣಾಯಾಮ ಅನ್ನೋದು ಮಾಡೋದ್ರಿಂದ ನಮಗೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗುತ್ತೆ ಸರ್.
0: ಹೌದು ಹೌದು,
1: ಕಪಾಲ ಭಾತಿ ಮಾಡೋದ್ರಿಂದ ಇದು ಅಜೀರ್ಣ ಮತ್ತೆ ಅನಿಲ ಮತ್ತು ವಾಯುವನ್ನು ನಿವಾರಿಸಲು ತುಂಬಾ ನಮ್ಗೆ ಹೆಲ್ಪ್ ಆಗುತ್ತೆ ಸರ್. ಈಗ ಹೃದ್ರೋಗ ತುಂಬಾ ಕಾಯಿಲೆ, ನಮ್ಗೆ ಮೊದ್ಲೆಲ್ಲ 70-80+ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರ್ತಿತ್ತು, ಈಗ ಅದು ಒಂದ್ 30-40 ಬಂದಿದೆ. ಈ ಹೃದ್ರೋಗ ಅನ್ನೋದು ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಡಿದೆ. ಈ ಭುಜಂಗಾಸನ ಅಥವಾ ಈ ಕೋಬ್ರಾ ಭಂಗಿ ಅಂತ ಏನ್ ಹೇಳ್ತೀವಿ, ಇದರಿಂದ ಮಾಡೋದ್ರಿಂದ ನಮ್ಮ ಎದೆ ಎಲ್ಲ ತುಂಬಾ ಹಿಗ್ಗುತ್ತೆ ಸರ್. ಆದ್ರಿಂದ ನಾವು ಈ ಆಸನ ಮಾಡಾಗ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಇದರಿಂದ ಕೆಲವು ಪ್ರಮುಖ ಆಸನಗಳು ಈಗ ಭುಜಂಗಾಸನ ಇರ್ಬೋದು ಅಥವಾ ಈ ಪ್ರಾಣಾಯಾಮ ಇರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಇಂಥ ಪ್ರತಿನಿತ್ಯ ಒಂದು 5-6 ಮಾಡೋದ್ರಿಂದ ತುಂಬಾ ಹೆಲ್ತಿ ಆಗಿರ್ತಾರೆ ಸರ್.
0: ಹೌದು, ಹಾಗೆ ಶಾಲಾ ಮಕ್ಕಳೆಲ್ಲ ನೋಡ್ತಾ ಇದ್ದೀವಿ ಈಗಾಗ್ಲೇ ಪ್ರತಿಯೊಂದು ಸರ್ಕಾರಿ ಶಾಲೆ ಆಗಿರ್ಬೋದು, ಒಂದು ಪ್ರೈವೇಟ್ ಶಾಲೆಗಳಲ್ಲಾಗಿರ್ಬೋದು, ಪ್ರತಿ ಕೆಲವೊಂದು ಕಡೆ ಶನಿವಾರದ 1 ಗಂಟೆಗಳ ಕಾಲ ಮಕ್ಕಳಿಗೆ ಒಂದು ಮಕ್ಕಳಲ್ಲಿ ಒಂದು ಆರೋಗ್ಯ ವೃದ್ಧಿಗಾಗಿ ಕೆಲವೊಂದು ಆಸನಗಳನ್ನ ಅವರ ಒಂದು PT ಮಾಸ್ಟರ್ ಒಂದು ಅವರ ಒಂದು ಗೈಡೆನ್ಸ್ ಪ್ರಕಾರ ಮಕ್ಕಳು ಮಾಡ್ತಾ ಇದ್ದಾರೆ ಈಗಾಗಲೇ. ಹೌದು, ಸೊ ಇದರಿಂದ ನಮ್ಗೆ ಮಕ್ಕಳಲ್ಲಿ ಒಂದು ಬಾಲ್ಯದಿಂದಲೇ ಒಂದು ಅಭ್ಯಾಸವನ್ನು ರೂಢಿಸಿಕೊಂಡಾಗ ಸೊ ಮಕ್ಕಳಲ್ಲಿ ಆ ಒಂದು ಅಭ್ಯಾಸ ಅದೇ ರೀತಿ ಕರಗತವಾಗಿ ವಾಯಿತು ಅಂತಂದಾಗ ಸೊ ಮುಂದಿನ ದಿನದಲ್ಲಿ ಆ ಒಂದು ಮಗು ಒಂದು ಆರೋಗ್ಯವಂತವಾಗಿ ಮಗು ಬೆಳೆಯಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಲ್ಲಿ.
1: ಹಾ ಸರ್, ನಿಜ. ಯಾಕೆಂದ್ರೆ ಹೀಗೆ ನಾವು ಮುಂದಿನ ಯುವಕ್ಕೆ ನಾವು ಏನ್ ಕೊಡ್ಬೇಕು ಅಂದ್ರೆ ಒತ್ತಡ ಮುಕ್ತ ದೇಶವನ್ನ ಪ್ರಪಂಚವನ್ನ ಅವ್ರು ಸೃಷ್ಟಿ ಮಾಡೋದು ನಮ್ಮ ಮುಖ್ಯ ಗುರಿಗಳಲ್ಲಿ ಒಂದಾಗಿದೆ ಸರ್ ಇವತ್ತಿನ.
0: ಹೌದು ಹೌದು,
1: ಯಾಕಂದ್ರೆ ಏಕಾಗ್ರತೆ ಇರಲ್ಲ ಇವತ್ತಿನ ಒತ್ತಡಕ್ಕೆ ಮತ್ತೆ ಖಿನ್ನತೆಗೆ ಒಳಗಾಗೋದು, ತುಂಬಾ ಚಿಕ್ಕ ವಯಸ್ಸಿಗೆ ಏನೇನೋ ಮನೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿಗಿರ್ಬೋದು, ಮತ್ತೆ ಅವರು ಓದಿನ ಮೇಲೆ ಸರಿಯಾದ ರೀತಿಯಲ್ಲಿ ಅವ್ರು ಕಾನ್ಸಂಟ್ರೇಷನ್
0: ಮಾಡ್ಲಿಕ್ಕಾಗಲ್ಲ. ಹೌದು,
1: ಆದ್ರಿಂದ ಈ ಯೋಗಾಭ್ಯಾಸ ಅನ್ನೋದು ಮಕ್ಕಳಲ್ಲಿ ಬೆಳೆಯೋದ್ರಿಂದ ಅವ್ರು ದೈಹಿಕವಾಗಿ ಆರೋಗ್ಯವಾಗಿರೋದಲ್ದಿರ ಮತ್ತೆ ಕೆಲವು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಮುಂದೆ ಹೋಗೋದಕ್ಕಿಂತ ಎಜುಕೇಶನ್ ಅಲ್ಲಿ ಆಗ್ಬೋದು ಮತ್ತೆ ಈ ಒತ್ತಡ ಖಿನ್ನತೆಯನ್ನು ಈಗಲಿಂದ ನಿಭಾಯಿಸ್ಲಿಕ್ಕೆ ಅವ್ರು ತುಂಬಾ ಒಳ್ಳೇದಾಗುತ್ತೆ ಸರ್, ತುಂಬಾ ಒಳ್ಳೆ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ
0: ಬೀರುತ್ತೆ. ಸೊ ಅದೇ ರೀತಿ ಇನ್ನು ಆರೋಗ್ಯಕರ ವಿಷಯಕ್ಕೆ ಅಂತಂದ್ರೆ ಕೆಲವೊಂದು ಕಾಯಿಲೆಗಳು ನಾವಾಗ್ಲಿ ಅಂತ ಸೊ ಕೆಲವರು ಒಂದು ಕಾಯಿಲೆಗೆ ಸಂಬಂಧಪಟ್ಟಂತ ಯೋಗವನ್ನು ಸಹ ಅವ್ರು ರೂಢಿಸ್ಕೊಳ್ಬೋದಾಗುತ್ತೆ ಒಂದು ಅವರ ಒಂದು ದೈನಂದಿನ ಜೀವನದಲ್ಲಿ.
1: ಹಾ ಸರ್, ಈಗ ಯೋಗದಿಂದ ಯೋಗ ಕರೆಕ್ಟ್ ಆಗಿ ಮಾಡೋದ್ರಿಂದ ಸುಮಾರು ದೊಡ್ಡ ದೊಡ್ಡ ಕಾಯಿಲೆಗಳೇ ಹೋಗಿದೆ ಸರ್. ಯಾವ ರೀತಿ ಅಂತ ಹೇಳ್ಬೋದು, ಈಗ ಹಾರ್ಟ್ ಪೇಷಂಟ್ ಇರ್ಬೋದು, ಈಗ ಆಸ್ತಮಾ ಅವರು ತುಂಬಾ ಆಸ್ತಮಿಂದ ಬಳಲ್ತಾ ಇರ್ತಾರೆ ಸರ್ ಇವಾಗಿರ ಪೊಲ್ಯೂಷನ್ ಗೆ ಎಲ್ಲ. ಈಗ ಪ್ರಾಣಾಯಾಮ ಮಾಡೋದ್ರಿಂದ ಎಷ್ಟು ಎಂತ ಆಸ್ತಮಾ ಹೋಗುತ್ತೆ ಅಂದ್ರೆ, ಈಗ ಎಕ್ಸಾಂಪಲ್ ನನಗೆ ಸ್ವಲ್ಪ ವೀಜಿಂಗ್ ಪ್ರಾಬ್ಲಮ್ ಇತ್ತು ಸರ್.
0: ಹೌದು,
1: ನಾನು ಪ್ರಾಣಾಯಾಮವನ್ನ ಪ್ರತಿನಿತ್ಯ ಒಂದು ಮೂರ್ ನಾಲ್ಕು ತಿಂಗಳಿಂದ ಮಾಡ್ತೀನಿ ಇತ್ತೀಚೆಗೆ. ಪ್ರಾಣಾಯಾಮ ಮಾಡೋದ್ರಿಂದ ನನ್ಗೆ ಈ ನಡುವೆ ಬ್ರೀತಿಂಗ್ ಪ್ರಾಬ್ಲಮ್ ತುಂಬಾ ಕಮ್ಮಿ ಆಗ್ಬಿಡಿದೆ ಸರ್. ನಾನು ಇನ್ನೆಲ್ಲಾರು ಬಿಟ್ಬಿಡಿ ಆಲ್ಮೋಸ್ಟ್.
0: ಅಂದ್ರೆ ಒಂದು ಪ್ರಾಣಾಯಾಮ ದೈನಂದಿನ ಪ್ರತಿನಿತ್ಯ ಮಾಡ್ತಾ ಇದ್ದೀರಾ ಅದನ್ನ?
1: ಹಾ, ಪ್ರತಿನಿತ್ಯ ಮಾಡೋದ್ರಿಂದ ಈ ರೀತಿ ಸುಮಾರು ಸಮಸ್ಯೆಗಳಿಗೆ, ಸುಮಾರು ಆರೋಗ್ಯದ ಸಮಸ್ಯೆಗಳಿಗೆ ಯೋಗ ತುಂಬಾ ಮೆಡಿಸಿನ್ ಇಲ್ದಿರೋ ಯೋಗ ಮೂಲಕನೇ ಪರಿಣಾಮ ಬೀರಿದೆ ಸರ್, ಸುಮಾರು ಜನಕ್ಕೆ ಮೇಲಾಗಿದೆ.
0: ಹೌದು ಸರ್, ನೀವು ಪ್ರಾಣಾಯಾಮ ಅಂತಂದಿದ್ದಾಗ ಇನ್ನು ಈ ಒಂದು ನಾವು ನೋಡ್ತಾ ಇದ್ವಿ ಕರೋನಾ ಮೊದಲನೇ ಅಲೆ ಎರಡನೇ ಅಲೆ, ಸೊ ಈ ಅಲೆಗಳಲ್ಲಿ ಹೆಚ್ಚಾಗಿ ಜನ ಮನೆಯಲ್ಲೇ ಇರೋದ್ರಿಂದ ಪ್ರಾಣಾಯಾಮಗಳಿಗೂ ಹೆಚ್ಚು ಮೊರೆ ಹೋದ್ರೆ, ಯಾಕಂತಂದ್ರೆ ನಾವೊಂದು ಉಸಿರಾಟದ ತೊಂದರೆಯಿಂದ ಕರೋನಾಕ್ಕೆ ಸಾಕಷ್ಟು ಜನ ತುತ್ತಾಗ್ತಾ ಇದ್ರು. ಸೊ ಆದಷ್ಟು ಒಂದು ದೇಹದಲ್ಲಿ ಅದೊಂದು ಬಲಿಷ್ಠವಾಗಿ ತಾವು ತಮ್ಮ ದೇಹನ ವೃದ್ಧಿ ಮಾಡಿಕೊಳ್ಳಲು ಸೊ ಪ್ರಾಣಾಯಾಮಕ್ಕೂ ಸಹ ಹೆಚ್ಚು ಮೊರೆ ಹೋಗಿದ್ರು ಆ ಸಂದರ್ಭದಲ್ಲಿ.
1: ನಿಜ ಸರ್, ಯಾಕೆ ಅಂದ್ರೆ ಈಗ ಪ್ರಾಣಾಯಾಮದ ಮೊರೆ ಹೋಗೋದಕ್ಕೆ ಅನ್ನೋದಕ್ಕಿಂತ ಈ ದೈಹಿಕವಾಗಿ ಅನ್ನೋದಕ್ಕಿಂತ ಈ ನಡುವೆ ನಾನು ಈಗಲೂ ಹೇಳ್ತಿದ್ದೆ, ಪದೇ ಪದೇ ಹೇಳ್ತಿದ್ದೀನಿ, ಈ ಮಾನಸಿಕ ಒತ್ತಡ, ಈ ಕರೋನಾ ಟೈಮಲ್ಲಿ ಏನಾಯ್ತು ಅಂದ್ರೆ ಜನ ತುಂಬಾ ಭಯ ಬಿದ್ದು ಈ ನ್ಯೂಸ್ಗಳು, ಕೆಲವು ಕಡೆ ಜನ ಸಾಯೋದು ಇವೆಲ್ಲ. ಅವ್ರು ಈಗ ಏನ್ ಹೇಳ್ತಾರೆ ಅಂದ್ರೆ ಧೈರ್ಯವಾಗಿದ್ರೆ ಇನ್ನೇನು ಬೇಡ ಅಂತ ಹೇಳ್ತಾರೆ, ಧೈರ್ಯವಾಗಿದ್ರೆ ಹೆಂಗಾನ ಬದುಕ್ಬೋದಪ್ಪ ಧೈರ್ಯ ಹೊಂದಿದ್ರೆ ಅಂತ ಹೇಳ್ತಾರೆ.
0: ಹೌದು,
1: ಆ ರೀತಿ ನೆಮ್ಮದಿ ತುಂಬಾ ಮುಖ್ಯ ಆಗುತ್ತೆ. ಆ ರೀತಿ ಈಗ ಯೋಗ ಮಾಡೋದ್ರಿಂದ ಬರೀ ದೈಹಿಕವಾಗಿ ಬಾಹ್ಯವಾಗಿ ಚೆನ್ನಾಗಿ ಕಾಣಿಸೋದಲ್ದಿರ ಆಂತರಿಕವಾಗಿ ತುಂಬಾ ಆರೋಗ್ಯವಾಗಿರ್ತೇವೆ ಸರ್. ಈಗ ನಮ್ಮಲ್ಲಿ ಖಿನ್ನತೆ, ಭಯ, ಈ ಒತ್ತಡ, ಆತಂಕ ಅನ್ನೋದು ಇವೆಲ್ಲ ನಿವಾರಣೆ ಆಗ್ಬಿಟ್ರೆ ನಾವು ತುಂಬಾ ಆರೋಗ್ಯವಾಗಿರ್ತೀವಿ. ಈ ಯೋಗ ಅನ್ನೋದು ನಮ್ಗೆ ಮೈನ್ಲಿ ಈ ರೀತಿ ಆದಂತ ರೀತಿ ವರ್ಕ್ ಆಗುತ್ತೆ ಸರ್, ತುಂಬಾ ಮಾನಸಿಕವಾಗಿ ಹೆಚ್ಚು ವರ್ಕ್ ಆಗುತ್ತೆ.
0: ಹೌದು,
1: ತುಂಬಾ ಏಕಾಗ್ರತೆಯಿಂದ ತುಂಬಾ ಧೈರ್ಯವಾಗಿ ಬದುಕ್ಬೋದು. ನಮ್ಗೆ ಏನೋ ಒಂಥರ, ನಾವು ತುಂಬಾ ಆರೋಗ್ಯವಾಗಿದ್ರೆ ತುಂಬಾ ಧೈರ್ಯವಾಗಿರ್ತೀವಿ, ಏನೋ ಒಂದಾಗುತ್ತೆ ಮಾಡ್ತೀವಪ್ಪ ಅನ್ನೋ ರೀತಿಯಲ್ಲಿ.
0: ಹೌದು, ಅದೇ ರೀತಿ ಇನ್ನು ಈಗಿನ ಒಂದು ಸಾರ್ವಜನಿಕರಲ್ಲಿ, ಯಾಕಂದ್ರೆ ಇಡೀ ಪ್ರಪಂಚದಂತ ಒಂದು ಆಚರಣೆಯನ್ನು ಮಾಡ್ತಾ ಇರುವಾಗ, ಸೊ ನಮ್ಮ ಭಾರತದಲ್ಲಿರುವಂತಹ ಪ್ರಜೆಗಳು ಮತ್ತಷ್ಟು ಜನ ಮುಂದೆ ಬರಬೇಕು, ಮತ್ತಷ್ಟು ಜನ ಒಂದು ಯೋಗದ ಅಭ್ಯಾಸವನ್ನು ಮಾಡಬೇಕು ಅಂತಂದಾಗ, ಸೊ ಅವರಲ್ಲಿ ಯಾವ ರೀತಿ ನಾವು ಅವರಿಗೆ ಯಾವ ರೀತಿ ಅರಿವು ಮತ್ತು ಜಾಗೃತಿ ಮೂಡಿಸಬೇಕಾಗುತ್ತೆ
1: ಸರ್? ಇವತ್ತಿನ ದಿನ ಸಾರ್ವಜನಿಕರಿಗಾಗ್ಲಿ ಅಥವಾ ಯುವ ಪೀಳಿಗೆಗೆ ನಾವು ಏನನ ಈ ಯೋಗದ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಪ್ರಾಚೀನತೆ ಬಗ್ಗೆ ಅಥವಾ ನಮ್ಮ ದೇಶದ ಕಲ್ಚರ್ ಬಗ್ಗೆ, ಇದು ಇವತ್ತು ವಿಶ್ವಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕು. ಭಾರತೀಯಕ್ಕಿಂತ ಬೇರೆ ವಿಶ್ವದ ಎಲ್ಲಾ ದೇಶಗಳಲ್ಲಿ ಯೋಗ ದಿನಾಚರಣೆ ಎಲ್ಲರೂ ಆಚರಣೆ ಮಾಡ್ತಾರೆ ಸರ್.
0: ಹೌದು,
1: ಇವತ್ತು ನಾವು ಟಿವಿಗಳಲ್ಲಿ ಎಲ್ಲ ಕಡೆ ನೋಡಬಹುದು, ಯಾಕೆಂದ್ರೆ ಇವತ್ತು ಅವ್ರಿಗೆ ಇದ್ರ ಮಹತ್ವ ಅವ್ರು ಅರ್ತಿದ್ದಾರೆ. ಮತ್ತು ನಮ್ಮಲ್ಲಿ ನಾವೇ ಕೆಲವರು ಅರ್ತಿಲ್ಲ, ಎಲ್ಲರೂ ಅಂತ ಹೇಳಲ್ಲ, ಕೆಲವರು. ಆದ್ರಿಂದ ಯೋಗಾಸನ ಮಾಡೋದ್ರಿಂದ ಇರ್ಬೋದು, ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಾವು ಸುಮಾರು ದಿನ ನಾವು ತುಂಬಾ ಹೆಲ್ತಿ ಆಗಿರ್ಬೋದು, ಡೈಲಿ ಲೈಫ್ ನ ಒಳ್ಳೆ ರೀತಿಯಲ್ಲಿ ಲೀಡ್ ಮಾಡ್ಬೋದು. ನಮ್ಗೆ ಯಾವುದೇ ರೀತಿಯಾದಂತ ಖಿನ್ನತೆ ಮತ್ತೆ ಈ ಬೆಳಗ್ ಬೆಳಗಿನ ಜಾವನೆ ನಮ್ಮ ಮನಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಎಂತ ಸಮಸ್ಯೆಯಿಂದ ಆದ್ರೂ ನಾವು ಹೊರಗಡೆ ಬರ್ಬೋದು ಮೆಡಿಟೇಷನ್ ಮುಖಾಂತರ.
0: ಹೌದು,
1: ಈ ರೀತಿ ಸುಮಾರು ಸಣ್ಣ ಪುಟ್ಟ ದೇಹಕ್ಕೆ ದೇಹಕ್ಕೆ ದಂಡಿಸ ರೀತಿಯಲ್ಲಿ ಯಾವ್ದನ ಒಂದು ಎರಡ್ ಮೂರು ವ್ಯಾಯಾಮವನ್ನ, ಒಳ್ಳೆ ರೀತಿ ವ್ಯಾಯಾಮವನ್ನ ನಮ್ಗೆ ಅನುಕೂಲವಾದಂತದ್ದು, ಆಮೇಲೆ ಅಂತಂತವಾಗಿ ಅದನ್ನ ಬೆಳೆಸ್ಕೊಂಡು ಹೋಗೋದು, ಈ ರೀತಿ ಮಾಡೋದ್ರಿಂದ ತುಂಬಾ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಉತ್ತಮವಾಗಿರುತ್ತೆ. ಸೊ ಕಟ್ಟ ಕಡೆಯದಾಗಿ ಒಂದು ಕಾರ್ಯಕ್ರಮದ ಹಂತದಲ್ಲಿ ಕೊನೆಯದಾಗಿ ಒಂದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೇಳ್ತಿರುವಂತ ಎಲ್ಲಾ ಕೇಳುಗರಿಗೆ ಒಂದು ಯೋಗದ ಮಹತ್ವದ ಕುರಿತು, ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ, ಆಗಸ್ಟ್ ಒಂದು ಜೂನ್ 21 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿಯೊಬ್ಬರು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮತ್ತಷ್ಟು ಜನ ಮುಂದೆ ಬಂದು ಕೈ ಜೋಡಿಸ್ಲಿ, ಈ ಒಂದು ಆಚರಣೆ ಮತ್ತಷ್ಟು ಯಶಸ್ವಿ ಆಗ್ಲಿಕ್ಕೆ ತಮ್ಮ ಕಡೆಯಿಂದ ಸಂದೇಶ.
1: ಸರ್, ಪ್ರತಿಯೊಬ್ರು ಎಲ್ಲರೂ ಯೋಗ ಮಾಡ್ಬೇಕು, ಬಟ್ ಜೂನ್ 21 ಒಂದಿನ ಮಾಡಬಾರ್ದು ಸರ್. ಪ್ರತಿಯೊಬ್ರು ಪ್ರತಿನಿತ್ಯ ಪ್ರತಿದಿನ
0: ಆಚರಣೆ ಪ್ರತಿನಿತ್ಯ ನಡಿಬೇಕಾಗುತ್ತೆ.
1: ಮಾಡೋದ್ರೆ ತುಂಬಾ ಅನುಕೂಲ ಆಗುತ್ತೆ, ಅವ್ರ ದೈಹಿಕವಾಗಿ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಸುಮಾರು ಬೆನಿಫಿಟ್ಸ್ ಇದೆ. ಎಷ್ಟೋ ಕಾಯಿಲೆಗಳನ್ನ ಯಾವ ರೀತಿ ನಾವು ಜನರಲ್ ಅರಿವು ಮೂಡಿಸ್ಬೇಕು, ಈ ಸಮಸ್ಯೆಗೆ ಏನಾಗುತ್ತೆ, ಯಾವ ರೀತಿ ಮಾಡಿದ್ರೆ ನಮ್ಮ ಆರೋಗ್ಯ ಯಾವ ರೀತಿ ನಾವು ಕಾಪಾಡ್ಕೊಬಹುದು ಅನ್ನೋದು ನಮಗ್ ಬಂದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಉತ್ತಮ ಆರೋಗ್ಯ ಸಮಾಜವನ್ನು ನಾವು ನಿರ್ಮಿಸಲಿಕ್ಕೆ ಯಶಸ್ವಿ ಆಗ್ತೀವಿ ಅನ್ನೋದು ನನ್ನ ಉದ್ದೇಶ.
0: ಹೌದು, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಹತ್ವದ ಕುರಿತು, ಹಾಗೊಂದು ಯೋಗ ಅಂತಂದ್ರೆ ಏನು, ನಮ್ಮ ಒಂದು ಸನಾತನ ಕಾಲದಲ್ಲಿ ಯಾವ ರೀತಿ ನಾವು 5000 ವರ್ಷಗಳಿಂದನೇ ಅದು ಯಾವ ರೀತಿ ಋಷಿಮುನಿಗಳಿಂದನೇ ಅದು ದಿನನಿತ್ಯದಲ್ಲಿ ಅವರು ಆ ಒಂದು ತೊಡಗಿಸ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಷಯಗಳು ನಮ್ಮ ಜೊತೆ ಹಂಚ್ಕೊಂಡಿದ್ರೆ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲಾ ಕೇಳುವರಿಗೆ ಅವರ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು.

0: Berlin. ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬುದ್ದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಇವರ ಸಹಭಾಗಿತ್ವದಲ್ಲಿ 30 ವರ್ಷದ ಯೋಗಾಭ್ಯಾಸದ ಕುರಿತು ಅನುಭವ ಹಂಚಿಕೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಎಸ್ಎಚ್ ಮಹೇಶ್ವರಪ್ಪ, ಸಂಯೋಜನಾಧಿಕಾರಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ಮಾಡೂರು ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಸರ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ನಮಸ್ಕಾರ.
0: ಸತತವಾಗಿ 30 ವರ್ಷಗಳಿಂದ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇವತ್ತಿನ ದಿನ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಸೊ ಬಹಳ ಸಂತೋಷ ಆಗ್ತಾ ಇದೆ. ಸೊ ಮೊದಲಿಗೆ ಒಂದು ಒಂದು ತಮ್ಮ ಒಂದು ಇತ ನೋಡಿ ಸರ್.
1: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ 1912 ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ಶ್ರೀಯುತ ಮೋದಿಜಿಯವರು ಹೆಚ್ಚಿನ ಪ್ರಚಾರ ಕೊಡಬೇಕು ಅನ್ನೋ ಉದ್ದೇಶದಿಂದ, ಆ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತೇಳಿ ಜಾರಿಗೆ ತಂದ್ರು.
0: ಹೌದು ಸರ್. ಈಗ ತಾವು 30 ವರ್ಷಗಳಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ತಮ್ಮ ಒಂದು ವೈಯಕ್ತಿಕವಾಗಿ ನಾವು ಮಾತಾಡ್ತಾ ಹೋದಾಗ ತಾವು ಯೋಗವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ತಮ್ಗೆ ಯಾರು ತುಂಬಾ ಸ್ಫೂರ್ತಿಯಾಗಿದ್ರು, ನಾನು ಒಂದು ಯೋಗವನ್ನು ಅಭ್ಯಾಸ ಮಾಡಬೇಕು, ಸೊ ಅದ್ರ ಬಗ್ಗೆ?
1: ನಾನು ಸರ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 1983 ಕೈಗಾರಿಕೆ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದೆ. ನಮ್ದು ಸ್ವಲ್ಪ ಎಕ್ಸಿಕ್ಯೂಟಿವ್ ಕೆಲಸ. ನಾನು ಹೊರಗಡೆ ಧೂಳಲ್ಲಿ ಓಡಾಡಿದ್ರೆ, ಬೇರೆ ಕಡೆ ನೀರ್ ಕುಡಿದ್ರೆ, ಅಥವಾ ಅಕಸ್ಮಾತ್ ಹೋಟೆಲ್ ಅಲ್ಲಿ ಚಾ ಉಪಹಾರ ಸೇವಿಸಿದ್ರೆ ನನ್ಗೆ ಗಂಟಲ್ ನೋವು ಬರ್ತಾ ಇತ್ತು ಕೂಡಲೇ.
0: ಹೌದು.
1: ಆಗ ಇದಕ್ಕೆ ಪರಿಹಾರವಾಗಿ ಕೆಲವು ಇಂಗ್ಲಿಷ್ ಮೆಡಿಸಿನ್ಸ್ ಅಂತ ತಗೊಂಡೆ, ಅದರಿಂದ ಉಪಶಮನ ಆಗಿಲ್ಲ ಅದು. ಅದಕ್ಕೋಸ್ಕರ ಒಬ್ಬರು ಯೋಗ ಮಾಡಿ ಅಂತೇಳಿ ಸಲಹೆ ಕೊಟ್ಟರು. ಆಗ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಪರ್ಕ ಸಿಕ್ತು.
0: ಹೌದು.
1: ಆಗ ನಾನು 45 ದಿವಸಗಳ ಶಿಬಿರಕ್ಕೆ ಸೇರಿದೆ 1990. ಆಗ 45 ದಿವಸಗಳ ಅಭ್ಯಾಸಕ್ಕೆ ಸೇರಿದಾಗ ಕೇವಲ 1 ವಾರದಲ್ಲಿ ಸಾಕಷ್ಟು ಸುಧಾರಣೆ ಕಾಣ್ತು ನನ್ಗೆ.
0: ಗಂಟಲ
1: ನೋವಿನ, ಹೌದು ಸರ್, ಗಂಟಲ ನೋವಿನ ನಿವಾರಣೆ ಆಯ್ತು. ನಮ್ಮ ದೇಹಕ್ಕೆ ವಿಶೇಷವಾದ ಚೈತನ್ಯನೇ ಬಂತು. ಒಳ್ಳೆ ನಿದ್ದೆ ಆಗ್ತಾ ಇತ್ತು, ಒಳ್ಳೆ ಜೀರ್ಣ ಆಗ್ತಾ ಇತ್ತು, ಒಳ್ಳೆ ನಿದ್ದೆ ಆಗ್ತಾ ಇತ್ತು, ಒಳ್ಳೆ ಜ್ಞಾಪಕ ಶಕ್ತಿ ಬರ್ತಾ ಇತ್ತು, ತುಂಬಾ ಸುಧಾರಣೆ ಆಯ್ತು ಸರ್.
0: ಹೌದು. ಸೊ ತಮ್ಮ ಒಂದು ಆರೋಗ್ಯದಲ್ಲೇ ತಾವು ಒಂದು ಒಂದು ಲಾಭವನ್ನು ಕಂಡಿದ್ದೀರಾ ಒಂದು ಯೋಗಾಭ್ಯಾಸವನ್ನು ಶುರು ಮಾಡಿದಲ್ಲಿ?
1: ಹೌದು. ನಮ್ಮ ಆರೋಗ್ಯ ಸಮಸ್ಯೆಯಿಂದನೇ ಯೋಗಕ್ಕೆ ಪಾದಾರ್ಪಣೆ ಆಯ್ತು, ಅದರಿಂದ ಪರಿಹಾರ ಸಹ ಸಿಕ್ತು ನನಗೆ.
0: ಸಿಕ್ತು ಸರ್. ಇನ್ನು ನಾವು ಪತಂಜಲಿ ಯೋಗ ಅಂತ, ನಾವು ಪತಂಜಲಿ ಮಹರ್ಷಿಗಳು ಏನು ಅವರೊಂದು ಯೋಗ ಸಾಕಷ್ಟು ಸೂತ್ರಗಳನ್ನು ಬರೆದಿದ್ದಾರೆ. ಸೊ ಸನಾತನ ಕಾಲದಿಂದಲೊಂದು ಯೋಗವನ್ನು ಅಭ್ಯಾಸಕ್ಕೆ ತಗೊಂಡ್ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಸೋದು,
1: 1000 ವರ್ಷಗಳ 5000 ವರ್ಷಗಳ ಇತಿಹಾಸ ಇದೆ ಸರ್
0: ಯೋಗಕ್ಕೆ.
1: ಯೋಗಕ್ಕೆ.
0: ಹೌದು. ಸರ್, ಇನ್ನು ಯೋಗ ಅಂತಂದಾಗ ಸಾಮಾನ್ಯ ವ್ಯಕ್ತಿಗೆ ಯೋಗ ಅಂತ ನಾವು ತಿಳಿಸುವಾಗ ಯಾವ ರೀತಿ ನಾವು ಅವರಿಗೆ ಈ ಮಾಹಿತಿನ ಹಂಚ್ಕೋಬಹುದು?
1: ಯೋಗ ಅಂದ್ರೆ ಸರ್ ಜೋಡಿಸುವುದು, ಕೂಡಿಸುವುದು.
0: ಹೌದು.
1: ಇಲ್ಲಿ ಮನಸ್ಸು ಮತ್ತು ದೇಹವನ್ನು ಸೇರ್ತಕ್ಕಂಥದ್ದಾಗಿರ್ಬೋದು, ಆ ತರ ಸಹ ತಗೋಬಹುದು. ನಮ್ಮ ಮನಸ್ಸು ಬಹಳ ಚಂಚಲ ಇರ್ತದೆ, ಅದನ್ನ ಯೋಗದ ಮೂಲಕ ಹಿಡಿದಿಟ್ಕೊಳ್ಬಹುದು. ಅಂದ್ರೆ ನಮ್ಮ ದೇಹದ ಜೊತೆ ಸಂಪರ್ಕವನ್ನು ಮಾಡಿ ನಮ್ಮ ಯೋಗವನ್ನು ಗಮನಿಸ್ತಕ್ಕ, ನಮ್ಮ ದೇಹವನ್ನ ಗಮನಿಸ್ತಕ್ಕಂತ ಒಂದು ವ್ಯವಸ್ಥೆ ಯೋಗದಿಂದ ಆಗ್ತದೆ.
0: ಹೌದು.
1: ನಮ್ಮನ್ನೇ ನಾವು ಗಮನಿಸೋದು.
0: ಅಂದ್ರೆ ನಮ್ಮ ಒಟ್ಟಾರೆಯಾಗಿ ದೇಹ, ಮನಸ್ಸು, ಈ ಒಂದು ಎಲ್ಲವನ್ನು ಒಂದು ಕಡೆ ಕೇಂದ್ರೀಕರಿಸೋದು,
1: ಕೇಂದ್ರೀಕರಿಸ್ತಕ್ಕಂಥದ್ದು.
0: ಹೌದು ಸರ್. ಇನ್ನು ಯೋಗದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದಾಗ ನೀವು ಪತಂಜಲಿ ಮಹರ್ಷಿ ಬಗ್ಗೆ ಸಾಕಷ್ಟು ವಿಧಾನಗಳು ಇದಾವೆ. ಸೊ ಈಗ ತಾವು ಒಂದು 30 ವರ್ಷದಿಂದ ಎಷ್ಟು ವಿಧಾನಗಳನ್ನು ತುಂಬಾ ಲೀಲಾಜಾಲವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ?
1: ಅದರಲ್ಲಿ ಈಗ ಪ್ರಥಮವಾಗಿ ಕನಿಷ್ಠ 1.5 ಗಂಟೆ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಕನಿಷ್ಠ 1.5 ಗಂಟೆ ಅಭ್ಯಾಸ ಮಾಡ್ತಕ್ಕಂಥ, ಮೊದಲು ಫ್ರೀ ಎಕ್ಸಸೈಜ್, ವಾರ್ಮ್ ಅಪ್ ಎಕ್ಸಸೈಜ್.
0: ಹೌದು.
1: ನಂತರ ಸೂರ್ಯ ನಮಸ್ಕಾರ, ಪ್ರತಿನಿತ್ಯ 13 ಸೂರ್ಯ ನಮಸ್ಕಾರ ಮಂತ್ರಗಳೊಂದಿಗೆ. ನಂತರ ನಿಂತು ಮಾಡುವ ಆಸನಗಳು, ನಂತರ ಕುಳಿತು ಮಾಡುವ ಆಸನಗಳು, ನಂತರ ಹೊಟ್ಟೆ ಮೇಲೆ ಮಲಗಿ ಮಾಡತಕ್ಕಂತ ಆಸನಗಳು, ನಂತರ ಬೆನ್ ಮೇಲೆ ಮಲಗಿ ಮಾಡತಕ್ಕಂತ ಆಸನ, ಇದ್ರ ಜೊತೆಗೆ ಸರ್ವಾಂಗಾಸನ, ಶಿರ್ಸಾಸನ, ಈ ರೀತಿ ಸುಮಾರು 100ಕ್ಕೂ ಹೆಚ್ಚು ಆಸನಗಳಿದೆ. ಇದನ್ನ ಪ್ರತಿ ದಿವಸ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬ್ಯಾಚ್ ವೈಸ್ ಮಾಡಿ, ಇವತ್ತು ಈ ಒಂದು ತಂಡ ಒಂದು ಬ್ಯಾಚ್, ನಾಳೆ ಒಂದು ಬ್ಯಾಚ್, ನಾಡಿದ್ದು ಒಂದು ಬ್ಯಾಚ್, ಈ ರೀತಿ ವಿಂಗಡಿಸಿ ಯೋಗವನ್ನ ಅಭ್ಯಾಸ ಮಾಡೋದಕ್ಕಂತ ಬರ್ತಾ ಇದೆ.
0: ಹೌದು ಸರ್. ಈಗ ನೀವು ವಿಂಗಡಣೆ ಎಲ್ಲ ಮಾಡ್ಬಿಟ್ಟು ಬ್ಯಾಚ್ ವೈಸ್ ಮಾಡ್ತಾರೆ, ಇನ್ನು ಯೋಗಕ್ಕೆ ಒಂದು ಸೂಕ್ತವಾದ ಸಮಯ, ಯಾಕಂದ್ರೆ ನಾವು ಪ್ರತಿ ದಿನದ ಜೀವನದಲ್ಲಿ ಅದು ತುಂಬಾ ಬಹಳ ಮುಖ್ಯ ಆಗಿರುತ್ತೆ
1: ಸರ್. ಅತ್ಯಂತ ಪ್ರಶಾಂತವಾದ ಸಮಯ ಅಂದ್ರೆ ಬೆಳಿಗ್ಗೆ ಸರ್, ಬೆಳಿಗ್ಗಿನ ಜಾವ 5 ಗಂಟೆ ನಂತರ ಆರ್ ಗಂಟೆ ಒಳಗಡೆ ಪ್ರಾರಂಭ ಮಾಡಿ ಏಳು ಏಳುವರೆಗೆ ಮುಗಿಸೋದು ಅತ್ಯಂತ ಸೂಕ್ತವಾದ ಸಮಯ. ಯಾಕೆಂದ್ರೆ ವಾತಾವರಣ ಶುದ್ಧವಾಗಿರ್ತದೆ, ಮನಸ್ಸು ಪ್ರಶಾಂತವಾಗಿರ್ತದೆ. ಹೀಗಾಗಿ ತುಂಬಾ ಸೂಕ್ತವಾದ ಸಮಯ ಬೆಳಿಗ್ಗೆ ಐದುವರೆಯಿಂದ ಏಳು ಗಂಟೆ.
0: ಹೌದು, ಅಂದ್ರೆ ನಮ್ಗೆ ಬೆಳಗಿನ ಜಾವ ಅಂತಂದಾಗ ನಮ್ಗೆ ಯಾವುದೇ ರೀತಿಯಾದಂತ ಒತ್ತಡ ಇರುವುದಿಲ್ಲ ವಿಶೇಷವಾಗಿ.
1: ಮತ್ತೆ ನಾವು ತಿಂದಂತ ಆಹಾರ ಎಲ್ಲ ಜೀರ್ಣ ಆಗಿರುತ್ತೆ.
0: ಹೌದು, ಒಂದು ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ. ಸರ್, ಇನ್ನು ಯೋಗಕ್ಕೂ ನಮ್ಮ ಆರೋಗ್ಯಕ್ಕೂ ಇರುವ ಒಂದು ಅವಿನಾಭಾವ ಸಂಬಂಧ ನಾವು ಈಗಾಗಲೇ ನೋಡ್ತಾ ಇದ್ದಂಗೆ. ಹೌದು, ಇದಕ್ಕೆರಡಕ್ಕೂ ಒಂದು
1: ಯೋಗ ಮತ್ತು ಹೌದು ಯೋಗ ಮತ್ತು ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಸರ್.
0: ಹೌದು,
1: ಹೀಗಾಗಿ ಪ್ರತಿನಿತ್ಯ ಯೋಗ ಮಾಡೋದ್ರಿಂದ ಒಂದೂವರೆ ಗಂಟೆ ಯೋಗ ಮಾಡೋದ್ರಿಂದ ಇನ್ನು 22 ಗಂಟೆ ಅತ್ಯಂತ ಆರೋಗ್ಯಕರವಾಗಿ ಇರ್ಬೇಕು. ಪ್ರತಿದಿವಸ ಅಭ್ಯಾಸ ಮಾಡತಕ್ಕಂಥದ್ದು ಮುಖ್ಯ.
0: ಹೌದು ಸರ್, ಹಾಗೆ ಅದೇ ರೀತಿ ಇನ್ನು ಯಾವೆಲ್ಲ ಕಾಯಿಲೆಗಳನ್ನು ನಾವು ದೂರ ಮಾಡಬಹುದಾಗುತ್ತೆ ಯೋಗ ಮಾಡೋದ್ರಿಂದ?
1: ಇದರಲ್ಲಿ ಪ್ರತಿಯೊಂದು ಸರ್, ಹಾರ್ಟ್ ಪ್ರಾಬ್ಲಮ್ ಇಂದ ಹಿಡಿದು ಹೃದಯ ಸಂಬಂಧಿ ಕಾಯಿಲೆಗಳು ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಇದು ಬ್ಲಡ್ BP ಯಾವುದೇ ಕಾಯಿಲೆಯನ್ನ ಸಹ ದೂರ ಮಾಡತಕ್ಕಂತ ಇದು ಸಾಧನ. ಇದೊಂದು ಯೋಗವನ್ನು ಸಾಧನ ಎಲ್ಲಾ ಕಾಯಿಲೆಗಳನ್ನ ದೂರ ಮಾಡಲಿಕ್ಕೆ. ಇವನ್ನ ಐ ಸೈಟ್ ಇಂದ ಹಿಡಿದು ಪ್ರತಿಯೊಂದು ಮುಖದ ಕಾಂತಿಯನ್ನು ಹೆಚ್ಚಿಕೊಳ್ಳೋದು, ಆರೋಗ್ಯ ದೇಹ ದಾರ್ಢ್ಯವನ್ನು ರಕ್ಷಿಸತಕ್ಕಂಥದ್ದು ಪ್ರತಿಯೊಂದು ಸಹ ಇದರಲ್ಲಿದೆ. ಪ್ರತಿಯೊಂದು ಕಾಯಿಲೆಯನ್ನು ದೂರ ಮಾಡತಕ್ಕಂತ ಶಕ್ತಿ ಯೋಗಕ್ಕಿದೆ.
0: ಹೌದು, ಎಲ್ಲಿ ಪ್ರತಿ ಮನೆ ಮನೆಯಲ್ಲಿ ಯೋಗವನ್ನು ಅಭ್ಯಾಸ ಮಾಡಿದಾಗ ಯಾವುದೇ ಕಾಯಿಲೆಗಳನ್ನು ಸಹ ನಾವು ಹತ್ತಿರ ಬಾರದ ರೀತಿಯಲ್ಲಿ ನಾವು ನೋಡ್ಕೋಬಹುದಾಗುತ್ತೆ.
1: ಖಂಡಿತ ಖಂಡಿತ ಸರ್, ಯಾವುದೇ ಒತ್ತಡ ಇಲ್ಲದೆ ಜೀವನವನ್ನ ಮಾಡಬಹುದು ಯೋಗದಿಂದ.
0: ಹೌದು ಸರ್, ಇನ್ನು ಈಗ ಯೋಗದಿಂದ ಒಂದು ವಿಶೇಷವಾಗಿ ನಾವು ಮಕ್ಕಳಿಗೆ ಒಂದಿಷ್ಟು ಮಕ್ಕಳಿಗೂ ಸಹ ನಾವು ಯಾವ ಒಂದು ವಯಸ್ಕರರ ನಂತರ ನಾವು ಮಕ್ಕಳನ್ನು ಸಹ ತೊಡಗಿಸ್ಕೋಬಹುದಾಗುತ್ತೆ ಯೋಗದಲ್ಲಿ.
1: ಹೌದು ಸರ್, ಕನಿಷ್ಠ 12 ವರ್ಷದ ನಂತರ ಮಕ್ಕಳನ್ನ ಯೋಗಕ್ಕೆ ತೊಡಗಿಸಬಹುದು ಸರ್. ಅದರಿಂದ ಅವರಿಗೆ ಜ್ಞಾಪಕ ಶಕ್ತಿ ತುಂಬಾ ವೃದ್ಧಿ ಆಗ್ತದೆ. ಈಗ ಒಂದು ಶಿಸ್ತನ್ನ ಮೂಡಿಸ್ಬೋದು ಅವ್ರ ಜೀವನದಲ್ಲಿ ಯೋಗ ಅಭ್ಯಾಸದಿಂದ. ಆರೋಗ್ಯ ಕಾಪಾಡುವುದರ ಜೊತೆಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವುದರ ಜೊತೆಗೆ ಅವರಿಗೊಂದು ಶಿಸ್ತನ್ನ ಕೊಡಬಹುದು ಮಕ್ಕಳಲ್ಲಿ.
0: ಹೌದು, ಒಂದು ಶಿಸ್ತಿನ ಜೀವನ ಆ ಒಂದು ಅಭ್ಯಾಸ ರೂಢಿ ಮಾಡಬಹುದಾಗುತ್ತೆ. ಸರ್, ಹಾಗೆ ಈಗ ಮಾನಸಿಕ ಒತ್ತಡ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಇತ್ತೀಚಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ನೋಡ್ತಾ ಇದ್ದಾಗೆ. ಸೊ ಸಾಮಾನ್ಯವಾಗಿ ಪ್ರತಿ ಒಂದು ಮನುಷ್ಯನಲ್ಲಿ ಕಾಣ್ತಾ ಇರೋದಂತದ್ದು ಮಾನಸಿಕ ಒತ್ತಡ. ಯಾಕಂದ್ರೆ ಸಾಕಷ್ಟು ರೀತಿಯಾದಂತ ಒಂದು ಈಗಿನ ಅಂದ್ರೆ ಈಗಾಗಲೇ ನೋಡ್ತಾ ಇದ್ದ ಒಂದು ಜೀವನ ಶೈಲಿ ಆಗಿರ್ಬೋದು, ಒಂದು ಕುಟುಂಬಗಳಲ್ಲಿ ಆಗುವಂತ ಕಲಹಗಳು ಆಗಿರ್ಬೋದು. ಸೊ ಇವೆಲ್ಲವನ್ನು ನಾವು ಒತ್ತಡದಿಂದ ಹೊರಗೆ ಬರುವುದಕ್ಕೂ ಸಹ ಯೋಗ ತುಂಬಾ ಅನುಕೂಲಕರಿಯಾಗಿದೆ.
1: ಖಂಡಿತ ಖಂಡಿತ ಸರ್, ಯಾವ ಒಂದರ ಈ ರೀತಿ ಒಂದ್ ರೀತಿ ಅವಸರದ ಜೀವನ, ಯಾವುದಕ್ಕೂ ವೇಳೆ ಇಲ್ಲ, ಯಾವುದಕ್ಕೂ ಪ್ರತಿಯೊಂದಕ್ಕೂ ಗಡಿಬಿಡಿ ಮಾಡ್ತಾ ಹೋಗ್ತಾ ಇದ್ದೇವೆ. ಹೀಗಾಗಿ ಮನಸ್ಸಿನ ಮೇಲೆ ತುಂಬಾ ದುಷ್ಪರಿಣಾಮ ಆಗ್ತದೆ. ಈ ಯೋಗ ಅಭ್ಯಾಸದಿಂದ ಖಂಡಿತ ಅದೆಲ್ಲ ದೂರ ಮಾಡಬಹುದು ನಾವು.
0: ಹೌದು ಸರ್, ಇನ್ನು ನಮ್ಗೆ ಒಂದು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಮನೆಯ ಮಟ್ಟದಲ್ಲಿ ಒಂದು ಸುಲಭವಾದ ಆಸನಗಳು ಅಂತಂದಾಗ ಯಾವ್ದನ್ನ ನಾವು ಪಾಲನೆ ಮಾಡಬಹುದಾಗುತ್ತೆ
1: ಅಂದ್ರೆ ಸರ್,
0: ಈಗ ನಮ್ಮ ಒಂದು ಮನೆ ಮಟ್ಟದಲ್ಲಿ ನಮ್ಗೆ ತುಂಬಾ ಬಿಸಿ ಶೆಡ್ಯೂಲ್ ಅಂತ ಹೇಳ್ತೀವಿ, ನಮ್ಗೆ ಸಮಯ ಇಲ್ಲ ಅಂತಂದಾಗ ಸುಲಭವಾದಂತ ಯೋಗಾಸನಗಳನ್ನು ಯಾವ್ದನ್ನ ನಾವು ಪ್ರತಿನಿತ್ಯದ ಜೀವನ ಶೈಲಿ
1: ಸುಲಭವಾಗಿರ್ತಕ್ಕಂಥ ಈಗ ಸರ್ ಒಂದು ಫ್ರೀ ಎಕ್ಸರ್ಸೈಸ್, ಕನಿಷ್ಠ 10 ನಿಮಿಷ ಫ್ರೀ ಎಕ್ಸರ್ಸೈಸ್, ಲೂಸನಿಂಗ್ ಎಕ್ಸರ್ಸೈಸಸ್. ನಂತರ ಸೂರ್ಯ ನಮಸ್ಕಾರ ಮಾಡ್ಬೇಕು ಸರ್. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಪ್ರತಿನಿತ್ಯ 84 ಆಸನಗಳ ಮಾಡಿದ ಫಲ ನಮಗೆ ಸಿಗ್ತದೆ. ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ 1 ಕಿಲೋಮೀಟರ್ ವಾಕ್ ಮಾಡಿದಷ್ಟು ಪ್ರಯೋಜನ ಸಿಗುತ್ತೆ. ಈ ವಾಕ್ ಮಾಡೋದ್ರಿಂದ ಕ್ರಮೇಣ ಮಂಡಿ ನೋವು ಬರ್ತದೆ ನಮ್ಗೆ. ದೇಹದ ಭಾರ ಗುರುತ್ವಾಕರ್ಷಣೆಯಿಂದ ದೇಹದ ಭಾರ ಮಂಡಿ ಮೇಲೆ 2ರಷ್ಟು ನಮ್ಮ ತೂಕದ 2ರಷ್ಟು ಬೀಳುತ್ತೆ. ಆಗ ಕ್ರಮೇಣ ಮಂಡಿ ನೋವು ಶುರುವಾಗ್ತದೆ ವಾಕಿಂಗ್ ಅಲ್ಲಿ. ಆದ್ರೆ ಯೋಗಾಭ್ಯಾಸ ಮಾಡೋದ್ರಿಂದ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ, ತುಂಬಾ ಪ್ರಯೋಜನ ಸಿಗುತ್ತೆ.
0: ಈ ಸೂರ್ಯ ನಮಸ್ಕಾರ ತಾವ್ ಹೇಳಿದಾಗ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಎಷ್ಟು ಬಾರಿ ಮಾಡ್ಬೇಕಾಗುತ್ತೆ?
1: ಒಂದೇ ಸರಿ ಸರ್ 13 ಸೂರ್ಯ ನಮಸ್ಕಾರಗಳನ್ನು ಮಾಡ್ಬೇಕು. ಒಂದೇ ಸರಿ 13 ಸೂರ್ಯ ನಮಸ್ಕಾರಗಳು ಮಂತ್ರ ಸಹಿತ. ಒಂದು ಸೂರ್ಯ ನಮಸ್ಕಾರ ಆದ್ರೆ ಒಂದು ಮಂತ್ರ,
0: 13
1: ಮಂತ್ರಗಳಿದೆ. ಸೂರ್ಯ ನಮಸ್ಕಾರಕ್ಕಿಂತ ಮಾತ್ರ ಪ್ರಾರ್ಥನೆ ಇದೆ. ನಂತರ ಮಂತ್ರಗಳು ಬರ್ತದೆ.
0: ಹೌದು ಸರ್, ಇನ್ನು ಹಾಗೆ ಈ ಕರೋನಾ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದಾಗೆ ಆ ಸಂದರ್ಭದಲ್ಲಿ ಸಹ ಎಷ್ಟೋ ಜನ ಇನ್ನು ಯೋಗಕ್ಕೂ ಸಹ ಮೊರೆ ಹೋಗಿದ್ದುಂಟು, ಅದನ್ನು ಸಹ ನಾವು ಕೇಳ್ಬೋದು. ಯಾಕಂದ್ರೆ ಆಗ ಒಂದು ಆ ಸಂದರ್ಭದಲ್ಲಿ ಉಸಿರಾಟದ ತೊಂದರೆಗೆ ಅಂತ ಬಂದಾಗ
1: ಕರೆಕ್ಟ್ ಸರ್, ಇಮ್ಯುನಿಟಿ ಪವರ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ.
0: ಜಾಸ್ತಿ ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಅಂತ ಹೇಳ್ತೀವಿ.
1: ಹೌದು ಹೌದು ಸರ್, ಕರೆಕ್ಟ್. ಪ್ರಾಣಾಯಾಮಕ್ಕೆ ನಮ್ಮ ಲಂಗ್ಸ್ ಕೆಪಾಸಿಟಿ ಎಲ್ಲ ಇಂಪ್ರೂವ್ ಆಗ್ತಾ ಜಾಸ್ತಿ ಆಗ್ತಾ ಇತ್ತು. ಖಂಡಿತ ಖಂಡಿತ ಸರ್.
0: ಸರ್, ಇನ್ನು ನಮ್ಮ ಒಂದು ಸಾರ್ವಜನಿಕರಲ್ಲಿ ಈಗಿನ ಒಂದು ಯುವ ಪೀಳಿಗೆಗೆ ಈಗಾಗಲೇ ತಾವು 30 ವರ್ಷಗಳಿಂದ ತಾವು ಯೋಗವನ್ನು ಅಭ್ಯಾಸ ಮಾಡಿ ತಮ್ಮನ್ನು ನಾವು ಗುರು ರೀತಿ ನಾವು ನೋಡ್ತೀವಿ. ಯಾಕಂದ್ರೆ ಈಗ ಯಾರಾದ್ರೂ ಹೊಸದಾಗಿ ನಾವು ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತಂದಾಗ ಅವ್ರು ಸ್ವಯಂ ಪ್ರೇರಿತರಾಗಿ ಮನೆಯಲ್ಲೇ ಮಾಡೋದು, ಗುರುವಿನ ಅವಶ್ಯಕತೆ ಎಷ್ಟು ಎಷ್ಟು ಮುಖ್ಯ ಆಗಿದೆ
1: ಸರ್? ಗುರುಗಳ ಸಲಹೆ ಇಲ್ಲದೆ ಗುರುಗಳ ಮಾರ್ಗದರ್ಶನವಿಲ್ಲದೆ ಯೋಗಗಳನ್ನ ಮೊದಲು ಪ್ರಾರಂಭ ಮಾಡಬಾರ್ದು. ಅವರ ಮಾರ್ಗದರ್ಶನದಲ್ಲಿ, ಅವರ ಗುರುಗಳ ನೇತೃತ್ವದಲ್ಲಿ, ಒಬ್ಬ ಶಿಕ್ಷಕರ ನೇತೃತ್ವದಲ್ಲಿ ಯೋಗವನ್ನು ಪ್ರಾರಂಭ ಮಾಡಿ ಒಂದು 45 ದಿವಸಗಳ ಏನು ಒಂದು ಸಿಲೆಬಸ್ ಇದೆ ಸರ್, ನಮ್ಮ 45 ದಿವಸಕ್ಕೆ ಮುಗಿಸುವಂತ ಸಿಲೆಬಸ್ ಇದೆ ಪತಂಜಲಿ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ. ಅದರ ಪ್ರಕಾರ ಅಭ್ಯಾಸ ಮಾಡಿ ನಂತರ ಸ್ವತಂತ್ರವಾಗಿ ಅಭ್ಯಾಸ ಮಾಡಬಹುದು. ಆದರೆ ಒಬ್ಬರೇ ಅಭ್ಯಾಸ ಮಾಡೋದಕ್ಕಿಂತ ಸಮೂಹದಲ್ಲಿ ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಸಿಗುತ್ತೆ.
0: ಹೌದು, ತಾವ್ ಹೇಳಿದಾಗೆ ಯೋಗ ಅಂದಾಗ ಸಹ ನಮ್ಗೆ ಗುರುಗಳ ಅವಶ್ಯಕತೆ ತುಂಬಾ ಇರುತ್ತೆ. ಯಾಕಂದ್ರೆ ಆ ಒಂದು ಆಸನಗಳಲ್ಲಿ ಸೊ ಅವರ ಸಲಹೆಯಂತೆ ನಾವು ಕೈ ಕಾಲು ಇವುಗಳನ್ನೆಲ್ಲ ಒಂದು ನಾವು ಮೂವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ,
1: ಸಾಧ್ಯ ಆಗ್ತದೆ.
0: ಸರ್, ಕೊನೆಯದಾಗಿ ಒಂದು ಸಾರ್ವಜನಿಕರಿಗೆ ಒಂದು ಯೋಗಾಭ್ಯಾಸದ ಕುರಿತು ಅರಿವು ಮತ್ತು ಜಾಗೃತಿ ಅಂತ ಬಂದಾಗ ಸೊ ಯಾವ ರೀತಿ ನಾವು ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ?

0: ಆ ಮೂಲಕ ಲಕ್ಷಾಂತರ ಶಾಖೆಗಳು ನಡೀತಾ ಇದೆ. ಆ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತ ಕಾರ್ಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಆಗ್ತಾ ಇದೆ.
1: ಹೌದು, ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಸೊ ಈ ರೀತಿ ನಾವು ಉಚಿತವಾಗಿ ಒಂದು ಶಿಬಿರಗಳಲ್ಲಿ ಯೋಗವನ್ನು ನಮ್ಗೆ ನೀಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಸರ್, ಕೊನೆಯದಾಗಿ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಯೋಗದ ಕುರಿತು ತಮ್ಮ ಒಂದು ಸಂದೇಶ ಇಡೀ ಸಮುದಾಯಕ್ಕೆ ಯಾವ ರೀತಿ ತಾವು ಈ ಒಂದು ಕಾರ್ಯಕ್ರಮ ಮುಖಾಂತರ ತಿಳಿಸ್ತೀರಿ?
0: ಯೋಗ ಅಂದ್ರೆ ಸರ್ ಹೊಸ ದೈವ ಕುಟುಂಬಂ, ಇದೊಂದು ಪ್ರಪಂಚವೇ ವಿಶ್ವವೇ ಒಂದು ಕುಟುಂಬದ ರೀತಿ. ಇಲ್ಲಿರ್ತಕ್ಕಂಥ ಎಲ್ಲರೂ ಸಹೋದರ ಸಹೋದರತ್ವ ಸಾರ್ತಕ್ಕಂಥದ್ದು, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಇದರಲ್ಲಿ ಯಾವುದೇ ಈಗ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಯೋ ನಾವು ಸೂರ್ಯನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ಚಂದ್ರನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ಗಾಳಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ನಮ್ಮ ಪ್ರಕೃತಿ ಕುರಿತು ಸರ್ ಆರಾಧಿಸೋದು ಮುಖ್ಯವಾಗಿ ಯೋಗದಲ್ಲಿ ಬರ್ತದೆ. ಈಗ ಪ್ರಕೃತಿ ಬಿಟ್ಟು ಯಾವುದೇ ಧರ್ಮ ಇಲ್ಲ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಯಾರೋ ಯಾವ ಧರ್ಮಗಳು ಸಹ ನಮ್ಮ ಪ್ರಕೃತಿ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲ ಧರ್ಮದವರು ಸಹ ಈ ಯೋಗಾಭ್ಯಾಸದ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋಣ, ಅಂದ್ರೆ ಈ ವಸುದೈವ ಕುಟುಂಬಕ್ಕೆ ಪಾಲನೆ ಮಾಡಬಹುದು ಅಂತೇಳಿ ನನ್ನ ಒಂದು ಭಾವನೆ.
1: ಹೌದು ಸರ್, ಇರುವವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಪತಂಜಲಿ ಯೋಗದ ಮಹತ್ವ ಆಗಿರ್ಬೋದು, ತಮ್ಮ ಒಂದು 30 ವರ್ಷದ ಒಂದು ಯೋಗಾಭ್ಯಾಸದ ಕುರಿತು ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್. ಧನ್ಯವಾದ.
1: ಥ್ಯಾಂಕ್ ಯು.
2: ಯೋಗವನ್ನು ನಿಮ್ಮದಾಗಿಸಿ ನಿಮ್ಮ ಪರಿವಾರದವರಿಗೂ ಪರಿಚಯಿಸಿ. ಆಯುಷ್ ಮಂತ್ರಾಲಯ, ಭಾರತ ಸರ್ಕಾರ ಮತ್ತು ಸೆಮ್ಕಾ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: నమ్మకమని.
1: ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ ಇಲಾಖೆ ಬೆಂಗಳೂರು, ಕರ್ನಾಟಕ ಸರ್ಕಾರ ಹಾಗೂ ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ. ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇವರ ಸಹಭಾಗಿತ್ವದಲ್ಲಿ ಕರೋನಾ ರೋಗವನ್ನು ನಿಯಂತ್ರಿಸಲು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯೋಗದ ಮಹತ್ವದ ಕುರಿತು ಒಂದು ಸಂದರ್ಶನದ ಕಾರ್ಯಕ್ರಮಕ್ಕೆ ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಕುಮಾರಿ ಪೂಜಾ ಎ ಉಗರ್, ಅಂತಾರಾಷ್ಟ್ರೀಯ ಯೋಗ ತರಬೇತಿಗಾರರು, ಮೂಲತಃ ಚಿತ್ರದುರ್ಗದ ನಿವಾಸಿಯವರು, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ
1: ಮೇಡಮ್. ಮೊದಲನೇದಾಗಿ ತಮ್ಮ ಒಂದು ಕಿರುಪರಿಚಯವನ್ನು ನಮ್ಮ ಎಲ್ಲ ಕೇಳುಗರಿಗೆ ಸ್ವಲ್ಪ ತಿಳಿಸಿ.
2: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪೂಜಾ ಹೂಗರ್ ಅಂತ. ನಾನು ಯೋಗ ಕಲಿಯೋಕ್ ಶುರು ಮಾಡಿದ್ದು ಚಿಕ್ಕ ವಯಸ್ಸಿಂದನೇ ಶುರು ಮಾಡಿದ್ದು, ಆದ್ರೆ ಇವಾಗ ಪ್ರೊಫೆಷನ್ ಆಗಿ ತಗೊಂಡಿದ್ದೇನೆ. ಇವಾಗ ಇಂಟರ್ನ್ಯಾಷನಲ್ ಯೋಗ ಟ್ರೈನರ್ ಆಗಿನೂ ಸರ್ಟಿಫೈ ಆಗಿದ್ದೀನಿ ನಾನು. ಮತ್ತೆ ನನ್ಗೆ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಯೋಗ ಕಲಿಸೋದ್ರಲ್ಲಿ.
1: ಬಹಳ ಸಂತೋಷ ಆಗುತ್ತೆ ಮೇಡಮ್, ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಶಾಲಾ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ

0: ಇರುತ್ತದೆ. ಚಿಕ್ಕ ಮಕ್ಕಳಿದ್ದಾಗ ಶಾಲೆಯಲ್ಲಿ ಒಂದಿಷ್ಟು ಯೋಗ ಹೇಳ್ಕೊಡ್ತಾರೆ, ಪ್ರತಿ ಶನಿವಾರ ಕಲಿತೀವಿ, ಸುಮ್ಮನೆ ಆಗ್ತೀವಿ. ಸೊ ನಿಮ್ಗೆ ಬರ್ತಾ ಬರ್ತಾ ಬರ್ತಾ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಶಾಲಾ ಅಂತ ಆಯ್ತು, ಕಾಲೇಜ್ ಅಂತ ಆಯ್ತು, ಯೋಗದ ಮೇಲೆ ತಮ್ಗೆ ಹೆಚ್ಚಿನದಾಗಿ ಆಸಕ್ತಿ ಮೂಡಲು ಕಾರಣ ಯಾಕೆ ಆಯ್ತು ಅಂದ್ರೆ, ಯಾಕೆ ತಮ್ಗೆ ಯಾವ್ದಾದ್ರು ಪ್ರೇರಣೆ ಆಯ್ತಾ, ಅದ್ರ ಮೇಲೆ ಒಲವು ಜಾಸ್ತಿ ಆಗೋದಕ್ಕೆ ಯಾವ ಒಂದು ಸಂದರ್ಭ ಎದುರಾಯ್ತು?
1: ನನಗೆ ಚಿಕ್ಕವಳಿದ್ದಾಗಿಂದನೂ ನಮ್ಮ ಭಾರತ ಸಾಂಪ್ರದಾಯಿಕ ಕಲೆಗಳು ಏನಿದೆ ಅದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಅವಾಗ ಕ್ಲಾಸಿಕಲ್ ಡಾನ್ಸ್ ಭರತನಾಟ್ಯಂ ಕ್ಲಾಸಸ್ಗೆ ಹೋಗ್ತಿದ್ದೆ. ಸೊ ಭರತನಾಟ್ಯಂ ಕ್ಲಾಸಸ್ ಅಲ್ಲಿ ಯೋಗ ಕ್ಲಾಸಸ್ ಕಂಪಲ್ಸರಿ ಇತ್ತು, ಭರತನಾಟ್ಯಂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯೋಗ ಇರ್ತಿತ್ತು. ಸೊ ಅಲ್ಲಿಂದ ನನ್ಗೆ ಭರತನಾಟ್ಯಂ ಮತ್ತೆ ಯೋಗ ಎರಡೂ ನಾನು ಇಲ್ಲಿ ತನಕನು ಬಿಟ್ಟಿಲ್ಲ.
0: ಅಂದ್ರೆ ಒಂದು ಶಿಸ್ತಾಗಿ ಶಿಸ್ತು ಬದ್ದಾಗಿ ಅದನ್ನ ಪಾಲನೆ ಮಾಡ್ಕೊಂಡ್ ಬಂದಿದ್ದೀರ ತಾವು ಒಂದು ವಯಸ್ಸಿನಿಂದ ಅಂದ್ಬಿಟ್ಟು. ಮೇಡಮ್, ಹಾಗೆ ಇವತ್ತಿನ ವಿಷಯ ನಾವು ಏನ್ ಮಾತಾಡೋದು, ಕರೋನಾ ರೋಗವನ್ನು ನಿಯಂತ್ರಿಸಲು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಒಂದು ಯೋಗದ ಮಹತ್ವ ಅಂತ ಮಾತಾಡ್ತಾ ಇದೀವಿ. ಸೊ ಮೊದಲನೇದಾಗಿ ನಾವು ಕರೋನಾ ಬಗ್ಗೆ ಮಾತನಾಡುವಾಗ ನೋಡ್ತಾ ಇದೀರ ಒಂದು ಪ್ರಸ್ತುತ ದಿನದಲ್ಲಿ ಅಂದ್ರೆ ಮನುಷ್ಯನಿಗೆ ಉತ್ತಮವಾದ ಆರೋಗ್ಯ ಬೇಕಂದ್ರೆ ಯಾವೆಲ್ಲ ರೀತಿಯ ಒಂದು ಮನುಷ್ಯ ಸರ್ಕಸ್ ಹೊಡಿತಾನೆ ಇದನ್ನು, ಉತ್ತಮ ಆಹಾರ ಸೇವಿಸೋದಕ್ಕಾಗಿರ್ಬೋದು, ಯೋಗ ಆಗಿರ್ಬೋದು, ತನ್ನಂತಾನೆ ಹೆಚ್ಚಿನದಾಗಿ ದೈನಂದಿನ ಚಟುವಟಿಕೆಗಳು ತೊಡಸ್ಕೊಳ್ತಾ ಇದ್ದಾನೆ. ಒಂದು ಆಹಾರ ಪದ್ಧತಿ ಬಗ್ಗೆ ನಾವು ಮೊದಲನೇದಾಗಿ ನೋಡ್ತಾ ಹೋದಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಯೋಗದಲ್ಲಿ ಆಹಾರ ಅಂತ ಬಂದ್ರೆ ಪ್ಯೂರ್ ವೆಜಿಟೇರಿಯನ್ ಅಂದ್ರೆ ಪೂರ್ತಿ ಸಸ್ಯಾಹಾರದ ಬಗ್ಗೆನೆ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಮನುಷ್ಯ ಜೀವಿಗಳಿಗೆ ಆಕ್ಚುಲಿ ನಾನ್ ವೆಜ್ ನಮ್ಮ ಬಾಡಿಗೆ ಬೇಕಿಲ್ಲ. ಅದು ಏನಕ್ಕಂದ್ರೆ ನಾವು ಯಾವ್ದೇ ನಮ್ಮ ಬಾಡಿಯಲ್ಲಿ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಫಸ್ಟ್ ನಾವು ಯಾವ್ದು ಆಹಾರ ನಮ್ಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತಲ್ಲ, ಜೀರ್ಣಿಸಿಕೊಳ್ಳಲು
0: ಜೀರ್ಣಕ್ರಿಯೆಗೆ ಉತ್ತಮವಾಗಿರುವಂತದ್ದು ಸಸ್ಯಾಹಾರಿ ಅಂತ ಹೇಳ್ತಾ ಇದ್ದೀರ.
1: ಸಸ್ಯಾಹಾರಿ ಹಂಗಲ್ಲ, ಜೀರ್ಣಿಸಿಕೊಳ್ಳಕ್ಕೆ ಯಾವ್ದು ಈಸಿ ಆಗುತ್ತೆ ಯಾವ್ದು ಸುಲಭ ಆಗುತ್ತೆ, ಯಾಕಂದ್ರೆ ಸಸ್ಯಾಹಾರದಲ್ಲೂ ಜೀರ್ಣಿಸಿಕೊಳ್ಳಾಗ್ದಿಲ್ದಿರೋ ಊಟ ಎಲ್ಲ ಇರುತ್ತೆ.
0: ಒಟ್ಟು ಊಟದ ಪದ್ಧತಿ ನಮ್ಗೆ ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲವಾಗಿರ್ಬೇಕು ಒಟ್ಟಾರಾಗಿ, ಆ ರೀತಿ ನಾವು ಅದನ್ನ
1: ಹೌದು ಜೀರ್ಣಿಸಿಕೊಳ್ಳಲು ಫಸ್ಟ್ ಡೈಜೆಷನ್ ಗೆ ಈಸಿ ಆಗಿರ್ಬೇಕು, ಅದಾದ್ಮೇಲೆ ಫ್ರೆಶ್ ಊಟ ಆಗಿರ್ಬೇಕು ಅಂದ್ರೆ ಇವತ್ತಿಂದು ನಾಳೆ ತಿನ್ನೋದು ಅಥವಾ ಯಾವ್ದೇ ಅಡ್ಗೆಗೆ ಇವಾಗ ಅಡ್ಗೆ ಮಾಡಿದ್ವಿ ಅಂದ್ರೆ 4 ಗಂಟೆ ಆದ್ಮೇಲೆ ಅದು ಹಳೆ ಆಹಾರ ಆಗೋಗ್ಬಿಡುತ್ತೆ. ಸೊ ನಮ್ಗೆ ತಾಜಾ ಆಹಾರನ ಸೇವಿಸ್ಬೇಕು ಮತ್ತೆ ನ್ಯಾಚುರಲಿ ಸ್ವೀಟ್ ಆಗಿರೋ ಆಹಾರ ತಿನ್ಬೇಕು, ವೆಜಿಟೇಬಲ್ಸ್ ಆಗ್ಲಿ ಫ್ರೂಟ್ಸ್ ಆಗ್ಲಿ, ವೆಜಿಟೇಬಲ್ಸ್ ಅಲ್ಲಿ ಇವಾಗ ಕ್ಯಾರೆಟ್, ಬೀಟ್ರೂಟ್, ಟೊಮ್ಯಾಟೊ ಆ ತರದ್ದು ಈ ತರ ಮತ್ತೆ ಜೀರ್ಣಿಸಿಕೊಳ್ಳಲು ಈಸಿ ಆಗಿರೋಂತ ಊಟನ ಮಾಡಿದ್ರೆ, ಯಾಕಂದ್ರೆ ನಮ್ಮ ದೇಹದಲ್ಲಿರೋ ಶಕ್ತಿ ನಾವು ಬೇರೆದಕ್ಕೆ ಉಪಯೋಗಿಸ್ಕೊಳ್ಳಕ್ ಆಗೋದಿಲ್ಲ. ಎಲ್ಲಾ ಶಕ್ತಿನೂ ಶಕ್ತಿ ಅಂತಂದ್ರೆ ನಾನು ಇಲ್ಲಿ ಹೇಳೋದು ಪ್ರಾಣಶಕ್ತಿ, ಪ್ರಾಣಶಕ್ತಿ ಪೂರ್ತಿ ಎಲ್ಲ ನಮ್ಮ ಡೈಜೆಷನ್ಗೆ ಹೋಗ್ಬಿಟ್ರೆ ನಮ್ಮ ಮೈಯಲ್ಲಿ ಶಕ್ತಿ ಇರೋದಿಲ್ಲ ಬೇರೆ.
0: ಹೌದು ಮೇಡಮ್, ಹಾಗೆ ಇವಾಗ ನಮ್ ಜೀವನಕ್ಕೆ ಆಹಾರ ಎಷ್ಟು ಮುಖ್ಯ, ಅದೇ ರೀತಿ ಒಂದು ನೀರು ಗಾಳಿ ಸಹ ತುಂಬಾನೇ ಮುಖ್ಯ. ಪ್ರಸ್ತುತ ಕರೋನಾದಲ್ಲಿ ನೋಡ್ತಾ ಇದೀವಿ ಉಸಿರಾಟ ತೊಂದರೆ ಆಗ್ಬಿಟ್ಟೆ ಎಷ್ಟೋ ಜನ ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ
1: ಇಲ್ಲಿ ನಾನು ಹಿಂದೆ ಇವಾಗ ನೀವು ಹಿಂದೆ ಒಂದು ಕ್ವಶನ್ ಕೇಳಿ ಅದಕ್ಕೆ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಊಟ ಅಂತ ಅಂದ್ರೆ ಟೈಮ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾವಾಗ ಊಟ ಮಾಡ್ಬೇಕು, ಎಷ್ಟು ಊಟ ಮಾಡ್ಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗಾಳಿ ಅಂತ ಗಾಳಿ ಮತ್ತೆ ನೀರು ಅಂತ ಕೇಳಿದಾಗ ಊಟದಲ್ಲೂ ಯಾವಾಗ ನಾವು ಊಟ ಮಾಡ್ತೀವಿ ಅರ್ಧ ಹೊಟ್ಟೆ ಊಟ ಮಾಡ್ಬೇಕು, ಅರ್ಧ ಹೊಟ್ಟೆ ಇನ್ನು ಖಾಲಿ ಇರ್ಬೇಕು. ಖಾಲಿ ಇದ್ದಾಗ ಈಗ ನಮ್ಮ ಫುಡ್ ಅಲ್ಲಿ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂತ ಡಿವೈಡ್ ಮಾಡಿದ್ರೆ ಹಾಫ್ ಆಫ್ ದ ಸ್ಟಮಕ್ ಅದ್ರಲ್ಲಿ ಸಾಲಿಡ್ ಫುಡ್ ಇರುತ್ತೆ, ಮತ್ತೆ ಅದ್ರಲ್ಲಿ ಕಾಲ್ ಭಾಗ ನೀರು ಕಾಲ್ ಭಾಗ ಗಾಳಿ. ಸೊ ನಾವು ಅರ್ಧ ಹೊಟ್ಟೆಗೆ ಊಟ ಮಾಡಿದ್ರೆ ಇನ್ನೂ ಅರ್ಧ ಭಾಗ ಖಾಲಿ ಇಟ್ಟಿರ್ಬೇಕು, ಹಂಗಾದ್ರೆ ನೀವು ಕರೆಕ್ಟ್ ಆಗಿ ಊಟ ಮಾಡ್ತಾ ಇದ್ದೀರಾ ಅಂತ.
0: ಬ್ಯಾಲೆನ್ಸ್ಡ್ ಆಗಿರುತ್ತೆ ಅದು.
1: ಹೌದು, ಮತ್ತೆ ಊಟನು ಅಷ್ಟೇ, ನಮಗೆ ಫುಡ್ ನ ಮೆಡಿಸಿನ್ ಆಗಿ ತಗೊಂಬೇಕು, ಇಲ್ಲಾಂದ್ರೆ ಏನಾಗುತ್ತೆ ವಯಸ್ಸಾದಂಗೆಲ್ಲ ಮೆಡಿಸಿನ್ ಫುಡ್ ಆಗಿ ಹೋಗ್ಬಿಡುತ್ತೆ.
0: ಹೌದೌದು, ಅಂದ್ರೆ ಕೆಲವ್ರು ಏನ್ ಮಾಡ್ತಾ ಇರ್ತಾರೆ ಊಟಕ್ಕೆ ಕೂತಾಗ ತುಂಬಾ ರುಚಿಯಾಗಿದೆ ಇವತ್ತು ಅಂತ ಹೇಳ್ಬಿಟ್ಟು ಜಾಸ್ತಿನೇ ಊಟ ಮಾಡ್ತಾರೆ. ಅವತ್ತು
1: ಹೊಟ್ಟೆ ತುಂಬಾ ಊಟಿ ಊಟ ಮಾಡಿದಾಗ ನಮ್ಗೇನು ಡಲ್ನೆಸ್ ಫೀಲ್ ಆಗುತ್ತೆ, ಎನರ್ಜಿ ಇರೋದಿಲ್ಲ, ಸೋಮಾರಿ ತರ ಆಗಿ ಕುಳ್ಕೊಂಡು. ಸೊ ಅದ್ರಲ್ಲಿ ನಮ್ಗೆ ನಾವು ಏನಕ್ಕೆ ಊಟ ಮಾಡ್ಬೇಕಂದ್ರೆ ಪ್ರಾಣ ಶಕ್ತಿ ಪಡೀಲಿಕ್ಕೆ, ಅವಾಗ ಹೊಟ್ಟೆ ತುಂಬಾ ಊಟ ಮಾಡಿದಾಗ ಏನಾಗುತ್ತೆ ಇಡೀ ಪ್ರಾಣ ಶಕ್ತಿ ಎಲ್ಲ ಡೈಜೆಷನ್ಗೆನೆ ಖಾಲಿಯಾಗಿ ಹೋಗ್ಬಿಡುತ್ತೆ, ಬೇರೆ ಆಕ್ಟಿವಿಟೀಸ್ಗೆ ನಮ್ಗೆ ಎನರ್ಜಿನೇ ಇರೋದಿಲ್ಲ. ಮತ್ತೆ ನೀವು ಗಾಳಿ ನೀರು ಅಂತ ಕೇಳಿದಾಗ ನಮ್ಗೆ ಹೇಳದ್ನಲ್ಲ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂತ. ಇವಾಗ ಸಾಲಿಡ್ ಸಬ್ಸ್ಟೆನ್ಸಸ್ ಅಂದ್ರೆ ನಾವ್ ಇವಾಗ ಏನು ದಿನ ಊಟ ಮಾಡ್ತೀವಲ್ಲ, ನಾರ್ಮಲ್ ಆಗಿ ಬೆಳಗ್ಗೆ ಊಟ ತಿಂಡಿ ಊಟ ಮತ್ತೆ ರಾತ್ರಿ ಊಟ ಆ ತರದಲ್ಲಿ ಲಿಕ್ವಿಡ್ ಅಂದ್ರೆ ನೀರ್ ಬರುತ್ತೆ, ಜ್ಯೂಸ್ ಆ ತರದೆಲ್ಲ. ಮತ್ತೆ ಗಾಳಿ ನಾವು ದಿನ ಪೂರ್ತಿ ಉಸಿರಾಡ್ತೀವಲ್ಲ, ನಮ್ಮ ಅಂದ್ರೆ ಸಿದ್ಧ ಅವ್ರ ಪ್ರಕಾರ ನಾವು 21,600 ಸರ್ತಿ ಉಸಿರಾಡ್ತೀವಿ. ಉಸಿರು ತಗೊಂಡೇ ಬಿಡೋದಕ್ಕೆ 1 ರೌಂಡ್ ಆಫ್ ಬ್ರೆತ್ ಅಂತ ಹೇಳ್ತೀವಿ. ಸೊ 21,600 ಟೈಮ್ಸ್ ನಾವು ಉಸಿರಾಡ್ತೀವಿ. ಉಸಿರು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಡೋದು. ಬಟ್ ಇವಾಗ ಏನಾಗ್ತಿದೆ, ನಮ್ದು ಪ್ರಾಣಿಕ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಈ ಸ್ಟ್ಯಾಂಡರ್ಡ್ 21,600 ಜಾಸ್ತಿ ಟೈಮ್ಸ್ ಉಸಿರಾಡ್ತಿದೀವಿ, ವಿಚ್ ಇಸ್ ವೆರಿ ಬ್ಯಾಡ್.
0: ಅಂದ್ರೆ ಒಂದು ಕ್ರಮಬದ್ಧವಾಗಿರ್ಬೇಕು ಅಂತ ಹೇಳ್ತಾ ಇದ್ದೀರಾ?
1: ಹೌದು ಹೌದು. ಇವಾಗ 15 breaths per minute ಹಂಗೆಲ್ಲ ಇರತ್ತೆ. ಸೊ ಇವಾಗ ನಾವು ಒಳ್ಳೆ ಗಾಳಿ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಫಸ್ಟ್ ನಮ್ಮ ನಾವು ಗಾಳಿ ಏನು ತಗೊಂತೀವಲ್ಲ ಅದು ಫಸ್ಟ್ ನಮ್ಗೆ ಲಂಗ್ಸ್ಗೆ ಹೋಗುತ್ತೆ. ಅದು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು ಲಂಗ್ಸ್ ಮತ್ತೆ ಬ್ಲಡ್, ಹಾರ್ಟ್, ಬ್ರೈನ್ ಈ ಮೇನ್ ಪಾರ್ಟ್ಸ್ಗೆನೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದ್ರಿಂದ ಕುಡಿಯೋಂತ ನೀರು ಗಾಳಿ ಎಲ್ಲ ತುಂಬಾ ಇಂಪಾರ್ಟೆಂಟ್. ಇಡೀ ದೇಹದಲ್ಲಿ 65% ನೀರ್ ಇರುತ್ತೆ, ರಕ್ತದಲ್ಲಿ 90% ನೀರ್ ಇರುತ್ತೆ. ಸೊ ನಾವು ಬರೀ ಸಾಲಿಡ್ ಫುಡ್ ತಿಂದ್ರೆ ನೀರಿನ ಅಂಶ ನಮ್ಗೆ ಕಡಿಮೆ ಆಗುತ್ತೆ. ಸೊ ಡಿಹೈಡ್ರೇಷನ್ ಬಾಡಿಯಲ್ಲಿ ಆದಾಗ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಈಸಿ ಆಗಿ ಬಾಡಿ ಟೈರ್ಡ್ ಆಗುತ್ತೆ.
0: ಹೌದಾ? ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಪ್ರತಿಯೊಂದು, ನೀರಾದ್ರೂ ಅಷ್ಟೇ, ಒಂದ್ ಗಾಳಿ ಆದ್ರೂ ಅಷ್ಟೇ, ಒಂದು ಆಹಾರ ಆದ್ರೆ ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಅಂತ ಇದ್ದಾಗ ದೇಹದ ಒಂದು ಏನೇ ಯಾವುದೇ ಒಂದು ಪ್ರತಿಕ್ರಿಯೆ, ಒಂದು ಕ್ರಿಯೆ ನಡೀಬೇಕಾದ್ರೆ ಅದು ಉತ್ತಮವಾಗಿ ನಡೀತಾ ಹೋಗುತ್ತೆ.
1: ಹೌದು. ಇವಾಗ ನೀವು ಫುಡ್ ಅಂತ ಹೇಳಿದ್ರೆ ಬರೀ ಆಹಾರ ಅಷ್ಟೇ ಆಗಲ್ಲ. ಸೊ ನಮ್ ಬಾಡಿ ಒಳಗೆ ಏನೇನು ಹಾಕ್ತಿವಲ್ಲ, ವಾಟ್ ವಿ ಇಂಟೇಕ್, ಗಾಳಿ ಆಗಿರ್ಬೋದು, ಊಟ ಆಗಿರ್ಬೋದು, ನೀರಾಗಿರ್ಬೋದು, ಎವ್ರಿಥಿಂಗ್ ಇಸ್ ಕಾಲ್ಡ್ ಫುಡ್.
0: ಹೌದು.
1: ಇನ್ನು ಸ್ವಲ್ಪ ಜಾಸ್ತಿ ಹೇಳ್ಬೇಕಂದ್ರೆ ಈವನ್ ಎಮೋಷನ್ಸ್ ಸಹ ಆಹಾರ ಆಗುತ್ತೆ. ಯಾವ ತರ ಇಮೋಷನ್ಸ್ ನ ನೀವು ಫೀಡ್ ಮಾಡ್ಕೊತೀರಾ ಬಾಡಿಗೆ, ಮೈಂಡ್ ಯಾವ ತರ ಇಮೋಷನ್ಸ್, ಈವನ್ ಅದನ್ನು ಫುಡ್ ಆಗುತ್ತೆ. ಬಟ್ ಈಗ ಬೇಸಿಕಲಿ ನಾವು ಆಹಾರ ಏನು ಅಂತ ಅಂದ್ರೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಗೆ ಲಿಮಿಟ್ ಆಗಿ ಇಟ್ಕೊಂಡು
0: ಪ್ರತಿಯೊಂದನು ಲಿಮಿಟ್ ಆಗಿ ಇರ್ಬೇಕಾಗುತ್ತೆ ನಮ್ಮ ಒಂದು ಜೀವನ ಶೈಲಿಗೆ. ಮೇಡಮ್, ಹಾಗೆ ನಾವೊಂದು ಕೋವಿಡ್ ಬಗ್ಗೆ ಮಾತನಾಡಿದಾಗ ಒಂದು ನಾವು ನೋಡ್ತಾ ಇದ್ವಿ ಅಂದ್ರೆ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸ್ತಾನೆ ಇದೆ, ಒಂದು ಸಾಮಾಜಿಕ ಅಂತರ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಒಂದು ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಒಂದು ಹೇಳ್ತಾ ಇರ್ತಾರೆ ಹೊರಗಡೆ ಇದ್ದಾಗ ಸ್ಯಾನಿಟೈಸ್ ಮಾಡಿ, ಮನೇಲಿದ್ದಾಗ ಆಗಾಗ ಕೈಗಳನ್ನ ಸ್ವಚ್ಛವಾಗಿ ತೊಳೀರಿ ಅಂತಾರೆ, ಇದ್ರ ಬಗ್ಗೆ ಏನ್ ಹೇಳಿ ಇಷ್ಟಪಡ್ತೀರಿ?
1: ನಾವು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನಮ್ಮ ಈ ಫಸ್ಟ್ ನಾವು ಈ ಏನಕ್ಕೆ ಇಷ್ಟು ಬೇಗ ಹರಡ್ತಾ ಇದೆ ಕೊರೋನಾ, ಅಥವಾ ಯಾಕೆ ಇಷ್ಟು ಕಾಂಟೇಜಿಯಸ್ ಆಗಿದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳಕ್ ಬಂದ್ರೆ ಫಸ್ಟ್ ರೀಸನ್ ನಮ್ದು ಬೇಜವಾಬ್ದಾರಿ ವರ್ತನೆ. ಸೊ ಯಾವಾಗ ಎಲ್ಲರೂ ಇರ್ರೆಸ್ಪಾನ್ಸಿಬಲ್ ಆಗ್ತಾರೆ, ಸೊ ಅವಾಗ ಈ ತರ ಡಿಸೀಸಸ್ ಜಾಸ್ತಿ ಆಗುತ್ತೆ. ಸೊ ಮತ್ತೆ ನಮ್ಗೆ ಯಾವ್ದಾದ್ರು ಕಾಯಿಲೆ ಬಂತು ಅಂದ್ರೆ ನಮ್ ಬಾಡಿಯಲ್ಲಿ ಶಕ್ತಿ ಇರಲ್ಲ ಅದನ್ನ ಡಿಫೀಟ್ ಮಾಡಕ್ಕೆ. ಅದು ಕಾರಣ ಏನು ಅಂತಂದ್ರೆ ಮತ್ತೆ ನಾವು ಊಟ, ಇವಾಗ ಏನ್ ಊಟ ಆಹಾರ ತಗೊಂತಿದೀವಲ್ಲ ಅದು ಯಾವ್ದು ಬಾಡಿಗೆ ಸಪೋರ್ಟ್ ಮಾಡಲ್ಲ, ಮೀನ್ಸ್ ನಿಮ್ ಬಾಡಿಗೆ ಏನೋ ಹೆಲ್ಪ್ ಆಗಲ್ಲ, ಅಥವಾ ನ್ಯೂಟ್ರಿಷಿಯಸ್ ಫುಡ್ ಇರೋದಿಲ್ಲ, ಆ ತರ ಆಗುತ್ತೆ. ಆಮೇಲೆ ಇನ್ನೊಂದೇನು, ಇವಾಗ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೂ ಮೆಂಟಲಿ ಅದು ಡೀಲ್ ಮಾಡಕ್ಕೆ ಕೆಪಾಸಿಟಿ ಇರೋದಿಲ್ಲ.
0: ಹೌದು.
1: ಆಮೇಲೆ ಪ್ರಿಕಾಷನ್ಸ್ ತಗೊಳೋದಿಲ್ಲ ಆ ತರ. ಸೊ ಈ ನೀವು ಕೇಳ್ದಾಗ ಈಗ ಮಾಸ್ಕ್, ಸ್ಯಾನಿಟೈಸರ್ ಅದೆಲ್ಲ ಸೆಕೆಂಡ್ರಿ ಆಗುತ್ತೆ ನನ್ನ ಪ್ರಕಾರ. ಏನಕ್ಕಂದ್ರೆ ನಮ್ಮ ಭಾರತ ಪದ್ಧತಿಯಲ್ಲಿ ಮುಂಚೆಯಿಂದನು ಈ ಸ್ಯಾನಿಟಿ ಅನ್ನೋದನ್ನ ನಮ್ಮ ಸಾಂಪ್ರದಾಯಿಕವಾಗಿನೂ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅದನ್ನ ನಾವು ಇವಾಗ ಯಾರು ಪ್ರಾಕ್ಟೀಸ್ ಮಾಡೋದಿಲ್ಲ. ಇವಾಗ ಏನಂದ್ರೆ ನಾವು ಇವಾಗ ಯಾರಿಗದು ಗ್ರೀಟಿಂಗ್ಸ್ ಮಾಡ್ಬೇಕಂದ್ರೆ ನಮಸ್ಕಾರ ಮಾಡ್ತೀವಿ, ಎರಡು ಕೈ ಜೋಡಿಸ್ಬಿಟ್ಟು, ನಾವು ಶೇಕ್ ಹ್ಯಾಂಡ್ ಮಾಡೋದಿಲ್ಲ. ಸೊ ಇದೆಲ್ಲ ಏನಕ್ಕಂದ್ರೆ ಸ್ಯಾನಿಟಿನ ಮೇಂಟೈನ್ ಮಾಡಕ್ಕೆ, ನಮ್ಗೆ ಬೇರೆ ಅವ್ರದ್ದು ಎನರ್ಜಿ ನಮ್ಗೆ ತಾಗೋದ್ ಬೇಡ ಅನ್ನೋ ರೀಸನ್. ಆಮೇಲೆ ಇವಾಗ ಹೊರಗಡೆ ಹೋಗ್ ಬಂದ್ವಿ ಅಂತಂದ್ರೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಳಕ್ಕೆ ಹೇಳ್ತಾರೆ ದೊಡ್ಡವ್ರು ಮನೇಲಿ. ಇವಾಗ ಆ ತರ ಯಾರು ಮಾಡೋದಿಲ್ಲ. ಮತ್ತೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸ್ನಾನ ಮಾಡೋದು ಇವಾಗೆಲ್ಲ ಯಾರು ಆತರ ಮಾಡೋದಿಲ್ಲ. ಆಮೇಲೆ ಹಳೆ ಬಟ್ಟೆನ ಮತ್ತೆ ಮತ್ತೆ ಧರಿಸ, ಇವಾಗ ಒಂದ್ಸರ್ತಿ ಹಾಕೊಂಡು ಹೋಗಿ ಬಂದ್ವಿ ಅಂದ್ರೆ ಹೊರಗಡೆ ಅದನ್ನ ಮತ್ತೆ ತಿರುಗ್ದಿನ ಉಪಯೋಗಿಸ್ಬಾರ್ದು. ಇವಾಗ ಆತರ ಅಲ್ಲ, ಇವಾಗ ಒಳ್ಳೆ ಬಟ್ಟೆ ಅಂತಂದ್ರೆ ಅಯನ್ ಮಾಡಿರೋದ್ರ ನೆಕ್ಸ್ಟ್ ಡೇನು ಹಾಕೋತೀವಿ. ಇದೆಲ್ಲಾನು ನಮ್ಗೆ ಹೈಜೀನ್ ಇರೋದಿಲ್ಲ. ಇದೆಲ್ಲ ಮುಂಚೆ ಏನಾಗ್ತಿತ್ತು, ಹಳೆ ಒಂದ್ಸರ್ತಿ ಮೈಮೇಲೆ ಹಾಕಿದ ಬಟ್ಟೆನ ಇನ್ನೊಂದ್ಸರ್ತಿ ಹಾಕಂಗಿಲ್ಲ ಮಡಿ ಮೈಲಿಗೆ. ಅದೆಲ್ಲ ಮೂಢನಂಬಿಕೆ ಅನ್ಸುತ್ತೆ, ಬಟ್ ಅದಕ್ಕೆ ಒಂದು ಕಾರಣ ಇರುತ್ತೆ. ಆಮೇಲೆ ಹಳೆ ಕಾಲದಲ್ಲೆಲ್ಲ ಸ್ನಾನ ಮಾಡಿನೇ ಅಡ್ಗೆ ಮಾಡೋದು, ಸ್ನಾನ ಮಾಡಿನೇ ಊಟ ಮಾಡೋದು, ಒಂದು ಕ್ರಮಬದ್ಧವಾದ ಪದ್ಧತಿ ಇರ್ತಿತ್ತು. ಇವಾಗ ಅದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ನಾವು ಇಲ್ಲಿ ತನಕ ಬಂದಿದ್ದೀವಿ. ಇವಾಗ ನಮ್ಗೆ ಡಿಸೀಸಸ್ ಬಂದಾಗ ಏನು ಕಾರಣ ಅಂತಾನೆ ಗೊತ್ತಾಗಲ್ಲ. ಬಟ್ ಈ ತರ ಲೈಫ್ ಸ್ಟೈಲ್ ಮಾಡಿದವರು ಈಗ್ಲೂ ಇದ್ದಾರೆ. ಈ ತರದವ್ರಿಗೆ ಲೈಫ್ ಸ್ಪ್ಯಾನ್ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಅವ್ರಿಗೆ ಏನ್ ಬಂದ್ರು ಬಾಡಿಗೆ ಅಂದ್ರೆ ಅದಕ್ಕೆ ವಿರುದ್ಧ ಹೋರಾಡ್ಲಿಕ್ಕೆ ಶಕ್ತಿ ಇರುತ್ತೆ.
0: ಹೌದು ಮೇಡಮ್, ಹಾಗೆ ಇವಾಗ ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬಿಟ್ಟು ಯಾವುದೇ ಕಾಯಿಲೆ ಬಂದಾಗ ಮೊದಲನೇದಾಗಿ ವೈದ್ಯರುಗಳು ನಮ್ಗೆ ಹೇಳೋದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಬೇಕು, ಉತ್ತಮವಾಗಿದ್ರೆ ಯಾವುದೇ ಕಾಯಿಲೆಗಳ ವಿರುದ್ಧ ಸಹ ನಾವು ಯಶಸ್ವಿ ಆಗ್ತೀವಿ, ಹೋರಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಬೇಕು ಅಂತ ಬಂದಾಗ ಯಾವ ರೀತಿ ನಾವು ವಿಧಾನಗಳನ್ನ ಪಾಲಿಸಬೇಕು, ಒಂದು ಒಂದು ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ಇರುತ್ತೆ, ಯೋಗದಿಂದ ಯಾವ ರೀತಿ ಇರುತ್ತೆ?
1: ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿಸ್ಕೋಬೇಕು ಅಂತಂದ್ರೆ ಬೇಸಿಕ್ ಐಡಿಯಾ ನಮ್ದು ಲೈಫ್ ಸ್ಟೈಲ್ ಫಸ್ಟ್. ಇವಾಗ ತುಂಬಾ ಜನ ಎಲ್ಲಿ ಆರೋಗ್ಯ ಕಾಪಾಡ್ಕೊಳಕ್ಕೆ ಫೇಲ್ ಆಗ್ತಿದ್ದಾರೆ ಅಂತಂದ್ರೆ ಲೈಫ್ ಸ್ಟೈಲ್ ಸರಿ ಇರಲ್ಲ, ಸರಿಗೆ ನಿದ್ದೆ ಮಾಡಲ್ಲ, ಸರಿ ಊಟ ಮಾಡೋದಿಲ್ಲ, ಟಾಯ್ಲೆಟ್ ಕ್ಲಿಯರ್ ಆಗಲ್ಲ. ಇವಾಗ ಎಷ್ಟು ಜನಕ್ಕೆ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಇರುತ್ತೆ, ಈ ಮೂರ್ ಬೇಸಿಕ್ಸ್ ಇದೆಲ್ಲ ಇದಿಲ್ಲ ಅಂತಂದ್ರೆ ನಿಮ್ ಲೈಫ್ ಅಲ್ಲಿ ಇಂಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಯಾವಾಗ ಕಾನ್ಸ್ಟಿಟ್ಯೂಷನ್ ಶುರು ಆಗುತ್ತೆ ಬೇರೆ ಪ್ರಾಬ್ಲಮ್ಸ್ ಖಂಡಿತವಾಗಿ ಬರುತ್ತೆ ಮುಂದೆ ಅಂತ, ಅದು ಎಚ್ಚರಿಕೆ ತಗೋಬೇಕು ನಾವು ಮುಂಚೆನೆ.
0: ಅಂದ್ರೆ ಮುಂದಿನ ಒಂದು ತೊಂದರೆಗಳಿಗೆ ಅದೊಂದು ವಾರ್ನಿಂಗ್ ತರ ನಮಗೆ ಸೂಚಿಸ್ತಾ ಇರುತ್ತೆ.
1: ಅಲ್ಲಿ ನಮ್ಗೆ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ಈ ಲೈಫ್ ಸ್ಟೈಲ್ ಇದನ್ನ ಬ್ಯಾಲೆನ್ಸ್ ಮಾಡ್ಕೊ. ಆಮೇಲೆ ಊಟ, ವೆಜಿಟೇರಿಯನ್ ಫುಡ್ ಮನುಷ್ಯನಿಗೆ ಹೇಳ್ತಾರೆ
0: ತುಂಬಾ ಅನುಕೂಲವಾಗಿರುತ್ತೆ, ಅಂದ್ರೆ ತವೇಡದಾಗ್ಲಿ ಒಂದು ಡೈಜೆಷನ್ ಆಗ್ಲಿ ಹಾಗೆ ಒಂದು ಒಂದು ಆರೋಗ್ಯ
1: ಮನುಷ್ಯನಿಗೆ ಆಹಾರ ವೆಜಿಟೇರಿಯನ್ ಫುಡ್ ನಿಮ್ಗೆ ಒಳ್ಳೆ ಹೆಲ್ತ್ ಬೇಕು, ಲಾಂಗ್ ಲಿವಿಂಗ್ ಹೆಲ್ತ್ ಬೇಕು, ಡಿಸೀಸ್ ಇಲ್ದಲೇ
0: ಡಿಸೀಸ್ ಫ್ರೀ ಬಾಡಿ ಬೇಕು ಅಂದ್ರೆ ಹೌದು.
1: ಸೊ ವೆಜಿಟೇರಿಯನ್ ಫುಡ್, ನಾನ್ ವೆಜ್ ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಆಲ್ಕೋಹಾಲ್, ಸ್ಮೋಕಿಂಗ್ ಇದೆಲ್ಲ ಏನಾಗುತ್ತೆ ಬಾಡಿಗೆ ಒಂದೊಂದಾಗಿ ಒಂದೊಂದಾಗಿ ಡ್ಯಾಮೇಜ್ ಮಾಡ್ತಾನೆ ಬರುತ್ತೆ. ಸೊ ಇವಾಗ ಏನಂದ್ರೆ ನಾನ್ ವೆಜಿಟೇರಿಯನ್ ಏನಕ್ಕೆ ಅವಾಯ್ಡ್ ಮಾಡ್ಬೇಕಂದ್ರೆ ನಾವ್ ಏನ್ ಇವಾಗ ಒಂದ್ ಇವಾಗ ಸೊಪ್ಪು ಆಗಿರ್ಲಿ ತರಕಾರಿ ಆಗ್ಲಿ ಸತ್ತೋಗಿ ಅದನ್ನ ನಾವು ತಿನ್ನೋದಿಲ್ಲ, ಬಿಸಾಕ್ತಿವಿ ತಾನೆ. ಸೊ ಒಂದು ಜೀವನ ಸತ್ತೋಗಿ ಇದನ್ನ ನಾವು ತಿಂದ್ರಿಂದ ನಮ್ಗೇನು ಸಿಗೋದಿಲ್ಲ. ಇವಾಗ ಅದು ಒಂದು ಬಿಲೀಫ್ ಇದೆ, ಮೂಢನಂಬಿಕೆ ಅಂತಾನೆ ಹೇಳ್ಬೋದು. ನಾನು ಪ್ರೋಟೀನ್ಸ್ ಹೈಯೆಸ್ಟ್ ಪ್ರೋಟೀನ್ ಸಿಗೋದು ಮೀಟ್ ತಿಂದ್ರೆ ಅಥವಾ ವಿಟಮಿನ್ B12 ತಿಂದ್ರೆ, ವಿಟಮಿನ್ B12 ನಾನ್ ವೆಜ್ ಇಂದಾನೇ ಬರೋದು ಅಂತ. ಬಟ್ ಇವಾಗ ರಿಸರ್ಚ್ ಅಲ್ಲಿ ಎಲ್ಲ ಪ್ರೂವ್ ಆಗಿದೆ, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಎಷ್ಟೊಂದು ಸ್ಪೋರ್ಟ್ಸ್ ಮ್ಯಾನ್, ಒಲಿಂಪಿಕ್ ಪ್ಲೇಸ್ಮೆಂಟ್ ಆಗಿರೋ ಸೈಕ್ಲಿಸ್ಟ್, ಅಥ್ಲೆಟಿಕ್, ಮತ್ತೆ ಇನ್ನು ಸಾಕಷ್ಟು ಸ್ಪೋರ್ಟ್ಸ್ ಮ್ಯಾನ್ ಅದೆಲ್ಲ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಏನಂದ್ರೆ ಡಾಕ್ಯುಮೆಂಟ್ರಿ ಮಾಡಿದಾಗ ಅದು ಕಾಮನ್ ಆಗಿ ಕಂಡಿದ್ದು ಫುಡ್ ಸ್ಟೈಲ್, ಎವ್ರಿಬಡಿ ವರ್ ಪ್ಲಾಂಟ್ ಬೇಸ್ಡ್ ಡಯೆಟ್, ಅನಿಮಲ್ ಪ್ರಾಡಕ್ಟ್ಸ್ ಏನು ಕನ್ಸ್ಯೂಮ್ ಮಾಡ್ತಾ ಇರ್ಲಿಲ್ಲ. ಅವಾಗ ನಮ್ಗೆ ಅಷ್ಟು ಎನರ್ಜಿ ಸಿಗುತ್ತೆ ಪ್ರೋಗ್ರೆಸ್ ಆಗ್ಲಿಕ್ಕೆ. ದಟ್ ಈಸ್ ಒನ್ ಆಫ್ ದ ಸೀಕ್ರೆಟ್ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡ್ಕೊಳಕ್ಕೆ. ಮತ್ತೆ ಅದು ಬಿಟ್ರೆ ನಮ್ ಲೈಫ್ ಸ್ಟೈಲ್ ಅಂದ್ರೆ ಬೆಳಿಗ್ಗೆ, ಇದೆಲ್ಲ ಸೀಕ್ರೆಟ್ ಆಕ್ಚುಲಿ ಚಿಕ್ಕದಾಗಿ ಕಾಣುತ್ತೆ. ಬಟ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ಮೇಕ್ ಮೇಜರ್ ಡಿಫ್ರೆನ್ಸ್. ಏನಂದ್ರೆ ಬೆಳಿಗ್ಗೆ ಸೂರ್ಯ ಹುಟ್ಟೋದ್ಕಿಂತ ಮುಂಚೆನೆ ಎದ್ದೇಳೋದು, ಆಮೇಲೆ ಊಟದ ಟೈಮ್ಗೆ ಬೆಳಿಗ್ಗೆ 8 ಗಂಟೆಗೆ ಊಟ, ಮಧ್ಯಾಹ್ನ ಕರೆಕ್ಟ್ ಟೈಮ್ಗೆ 1-2 ಒಳಗೆ ಊಟ, ಮತ್ತೆ ರಾತ್ರಿ ಊಟ 7 ಗಂಟೆ ಒಳಗೆ ಮಾಡುದು, ಸ್ನಾನ ಮಾಡಿ ಊಟ ಮಾಡುದು, ಆಮೇಲೆ ನಾವು ಏನು ಕ್ಲೆನ್ಲಿನೆಸ್ ಅಂತ ಹೇಳ್ತೀವಲ್ಲ ಅದನ್ನ ನಮ್ ಬಾಡಿಯಲ್ಲೂ ಮತ್ತೆ ನಮ್ ಸರೌಂಡಿಂಗ್ಸ್ ಅಲ್ಲೂ ಮೇಂಟೈನ್ ಮಾಡ್ಕೊಂಡ್ ಬರ್ಬೇಕು. ಇದೆಲ್ಲದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಮಾತ್ರ ಇಮ್ಯೂನ್ ಸಿಸ್ಟಮ್ ಎಲ್ಲ ಜಾಸ್ತಿ ಆಗೋದು ಅಥವಾ ಕಂಡೀಷನ್ ಇರೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಒಂದೇ ದಿನಕ್ಕೆ ನನ್ಗೆ ಇದು, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದಿನ ಕುತ್ಕೊಂಡು ಶುಂಠಿ ತಿಂತೀನಿ, ಬೆಳ್ಳುಳ್ಳಿ ತಿಂತೀನಿ, ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗ್ಬೇಕಂದ್ರೆ ಆಗೋದಿಲ್ಲ. ಆ ತರ ಪ್ರತಿದಿನ ಮಾಡ್ಕೊಂಡ್ ಬಂದ ಆದ್ಮೇಲೆ ನಮ್ಗೆ ಒಂದಿನ ಓಕೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಡೀಲ್ ಮಾಡೋಷ್ಟು ಇರತ್ತೆ. ಇವಾಗ ಊಟ ಅಂತಂತ ಕೇಳಿದ್ರೆ ಯಾವ್ಯಾವ ಆಹಾರ ಮೂಲಕ ಹೆಂಗೆ ಹೆಚ್ಚಿಸ್ಕೋಬಹುದು ಅಂದ್ರೆ, ಇವಾಗ ಲೋಕಲ್ ವೆಜಿಟೇಬಲ್ಸ್ ಇರುತ್ತಲ್ಲ, ನಮ್ಮ ಲೋಕಲ್ ಅಲ್ಲಿ ಏನೇನ್ ಬೆಳೀತಾರೆ. ಇವಾಗ ಏನು ಫಾರ್ ಎಕ್ಸಾಂಪಲ್ ಅವಕಾಡೋ ಎಲ್ಲ ನಮ್ಗೆಲ್ಲ ಸಿಗೋದಿಲ್ಲ, ಅದೆಲ್ಲ ಇಲ್ಲೆಲ್ಲ ಬೆಳೆಯೋಕೆ ಆಗಲ್ಲ. ಸೊ ಅದೆಲ್ಲ ಅಲ್ಲ, ನಮ್ಮ ಲೋಕಲ್ ಅಲ್ಲಿ ಏನು ಬದನೆಕಾಯಿ ಕೆಲವ್ರಿಗೆ ಆಗುತ್ತೆ ಆಗಲ್ಲ, ಅದು ನಾನು ಹೇಳ್ತಾ ಇಲ್ಲ. ಇವಾಗ ಸೊಪ್ಪು ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಇಲ್ಲಿ ಎಷ್ಟು ತರ ಸೊಪ್ಪು ಇದೆ, ಸೊಪ್ಪು ತಿನ್ನೋದ್ರಿಂದ ಇಮ್ಯೂನ್ ಸಿಸ್ಟಮ್ ತುಂಬಾನೇ ಇಂಪ್ರೂವ್ ಆಗುತ್ತೆ.
0: ಹೌದು, ಅಂದ್ರೆ ಈ ರೀತಿ ತರಕಾರಿ ಹಣ್ಣು ಇದ್ರಿಂದ ಹೆಚ್ಚಾಗಿ ಸೇವಿಸಬೇಕು.
1: ಹೌದು ಹೌದು. ಆಮೇಲೆ ಜಿಂಜರ್, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಅರಿಶಿನ, ಕೊಂಬು, ಕೊಂಬನ ತೆಯ್ದಿ ಸೇವಿಸೋದ್ರಿಂದ, ಮತ್ತೆ ಗೆಣಸು, ಮತ್ತೆ ಕಾಳುಗಳಲ್ಲಿ ನಾವಿವಾಗ ಹಣ್ಣು ಅವೆಲ್ಲ ತಿಂದ್ರೆ ಬೀಜ ಒಂದೊಂದ್ಸರ್ತಿ ಬಿಸಾಕ್ಸಿರ್ತೇವೆ. ಇವಾಗ ಕಲ್ಲಂಗಡಿ ಹಣ್ಣಲ್ಲಿ ತುಂಬಾ ಇಮ್ಯೂನ್ ಸಿಸ್ಟಮ್ ಇಮ್ಯೂನಿಟಿ ಪವರ್ ಇದೆ. ಸೂರ್ಯಕಾಂತಿ ಬೀಜ ಅಲ್ಲಿ, ತುಳಸಿ ಬೀಜ ಅಲ್ಲಿ,
0: ಮತ್ತೆ
1: ಕಾಮಕಸ್ತೂರಿ ಬೀಜ, ಇವೆಲ್ಲ ತುಂಬಾನೇ ಶಕ್ತಿ ಕೊಡುವಂತ
0: ಹಾಗೆ ಒಂದು ರೋಗ ನಿರೋಧಕ ಶಕ್ತಿನ ಸಹ ಹೆಚ್ಚಿಸ್ತಾವ ಇವೆಲ್ಲ ತಾವ್ ಹೇಳ್ದಾಗ.
1: ಹೌದು ಹೌದು, ನಮ್ಮ ಭಾರತದಲ್ಲಿ ಹೆಚ್ಚಿನ ಅಂದ್ರೆ ಟ್ರೆಡಿಷನಲ್ ಫ್ರೂಟ್ ಅಂತಂದ್ರೆ ಇವನ್ ನಮ್ಮ ಯೋಗದಲ್ಲೂ ಅಂದ್ರೆ ಕಿಂಗ್ ಆಫ್ ಆಲ್ ಫ್ರೂಟ್ಸ್ ಅಂತ ಅಂತ ಕರೆಯೋದಕ್ಕೆ ಕಾಡಿನಲ್ಲಿಕಾಯಿ, ಇಂಡಿಯನ್ ಗೂಸ್ಬೆರಿ, ಅದು ಎಷ್ಟು ಸ್ಟ್ರಾಂಗ್ ಎಷ್ಟು ಅಂದ್ರೆ ಎಲ್ಲಾ ಫ್ರೂಟ್ಸ್ ಕಿಂತ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರೀತಾರೆ ನಮ್ ಯೋಗ ಡಯಟ್ ಅಲ್ಲಿ.
0: ಯೋಗದಲ್ಲಿ ಸಹ ಒಂದು ಹಣ್ಣಿಗೂ ಸಹ ಪ್ರಾಮುಖ್ಯತೆ ಕೊಟ್ಟಿದ್ದೀರಾ.
1: ಹೌದು ಹೌದು, ಯೋಗ ಅಂತಂದ್ರೆ ಲೈಫ್ ಸ್ಟೈಲ್, ಊಟ ಮತ್ತೆ ಇದೆಲ್ಲ ಯೋಗ ಪ್ರಾಕ್ಟೀಸ್ ನರ್ಗೆ ಫುಡ್ ಎಷ್ಟು ಇಂಪಾರ್ಟೆಂಟ್, ಗಾಳಿ ನೀರು ಎಲ್ಲಾನು ಬ್ಯಾಲೆನ್ಸ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟ್.
0: ಹೌದು ಮೇಡಮ್, ನಾವು ಯೋಗದಿಂದ ಒಂದು ಮಾನವ ದೇಹಕ್ಕೆ ಯಾವ ರೀತಿ ಪ್ರಯೋಜನ ಇದೆ ಅಂತ ನೋಡೋದಾದ್ರೆ ಒಂದು ಡೀಪ್ ಆಗಿ, ಸೊ ಮೊದಲನೇದಾಗಿ ಒಂದು ನಮ್ಮ ದೇಹಕ್ಕೆ ಯೋಗ ಯಾಕೆ ಪ್ರಾಮುಖ್ಯತೆ ಇದೆ, ತುಂಬಾ ಅವಶ್ಯಕತೆ ಇದೆ?
1: ಇದು ಯೋಗ ಏನಕ್ಕೆ ಅಂತಂದ್ರೆ ಇಂಡಿಯನ್ ಟ್ರೆಡಿಷನ್ ಅಲ್ಲಿ ಯೋಗ ಏನಕ್ಕೆ ಬಂದಿದೆ, ಇದೊಂದು ಉಪ ವೇದ. ಸೊ ದಿಸ್ ಇಸ್ ಕಾಲ್ಡ್ ಮ್ಯಾನ್ಯುಯಲ್ ಫಾರ್ ಹ್ಯೂಮನ್ ಲೈಫ್ ಗೆ ಒಂದು ಮ್ಯಾನ್ಯುಯಲ್. ಅದ್ರಲ್ಲಿ ಹೆಂಗಿರ್ಬೇಕು, ನಮ್ ನಡವಳಿಕೆ ಹೆಂಗಿರ್ಬೇಕು, ನಮ್ ಆಹಾರ ಪದ್ಧತಿ ಹೆಂಗಿರ್ಬೇಕು, ನಮ್ಮ ದೇಹವನ್ನ ಯಾವ ರೀತಿ ನೋಡ್ಕೊಳ್ಬೇಕು, ಎಲ್ಲದನ್ನು ಒಂದು ಮ್ಯಾನ್ಯುಯಲ್ ತರ ಅಷ್ಟೇ. ನಾವ್ ಅದನ್ನ ಹೆಂಗ್ ಫಾಲೋ ಮಾಡ್ಬೇಕು, ಇವಾಗ ಒಂದ್ ಡಿಸಿಪ್ಲಿನ್ ರೂಲ್ಸ್ ಇಲ್ಲ ಅಂತಂದ್ರೆ ಹೆಂಗ್ ಬೇಕೋ ಹಂಗೆ ಇರ್ತೀವಿ. ಸೊ ಅದಕ್ಕೋಸ್ಕರ ಎಲ್ಲರೂ ಯೋಗ ಕಲಿಬೇಕು. ಈ ಯೋಗ ಇದ್ರಲ್ಲಿ ಏನಾಗುತ್ತೆ, ನಮ್ಗೆ ಫಸ್ಟ್ ಏನಾಗುತ್ತೆ, ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ, ಆಮೇಲೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬಾಡಿ ಸ್ಟ್ರೆಂತ್ ಆಗುತ್ತೆ. ಮತ್ತೆ ಈ ಯೋಗದಲ್ಲಿ ಇಟ್ಸ್ ಆಲ್ರೌಂಡ್ ಡೆವಲಪ್ಮೆಂಟ್, ಫಿಸಿಕಲಿ, ಮೆಂಟಲಿ, ಇಮೋಷನಲಿ, ಸ್ಪಿರಿಚುವಲಿ, ಎಲ್ಲಾ ತರದ್ರಲ್ಲೂ ಇಂಪ್ರೂವ್ಮೆಂಟ್ ಕಾಣುತ್ತೆ. ಇವಾಗ ಒಂದ್ ಇಂಬ್ಯಾಲೆನ್ಸ್ ಆಯ್ತು, ಇವಾಗ ಮೆಂಟಲಿ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಎಲ್ಲದನ್ನು ಇಂಬ್ಯಾಲೆನ್ಸ್, ಇಮೋಷನಲಿ ಇಂಬ್ಯಾಲೆನ್ಸ್ ಅಂದ್ರೆ ಎಲ್ಲದನ್ನು, ಇದೆಲ್ಲ ಬ್ಯಾಲೆನ್ಸ್ ಆಗಿ ಹೆಂಗೆ ನಾವು ಲೈಫ್ ಲೀಡ್ ಮಾಡ್ಬೇಕು ಅನ್ನೋದನ್ನ ಯೋಗ ಕಲ್ಸ್ಕೊಡತ್ತೆ.
0: ಬಟ್ ಒಂದು ಮಾನವನ ಒಂದು ತನ್ನ ಜೀವನ ಶೈಲಿಯನ್ನೇ ಬದಲಾಯಿಸುತ್ತೆ ಆ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ. ತಾವೇ ಒಂದು ಯೋಗದ ಬಗ್ಗೆ ನಾವು ಮಾತನಾಡಿದ ಪ್ರಾಮುಖ್ಯತೆ ಬಗ್ಗೆ ಹೇಳುವಾಗ ಕೆಲವೊಮ್ಮೆ ನೋಡ್ತಾ ಇರ್ತೀವಿ ಅಂದ್ರೆ ಒಬ್ಬ ಸಾಧಾರಣ ವ್ಯಕ್ತಿ ಹಾಗೂ ಒಬ್ಬ ಯೋಗ ಮಾಡ್ತಾ ಇರೋ ವ್ಯಕ್ತಿ ಇಬ್ಬರನ್ನು ಕಂಪೇರ್ ಮಾಡ್ತಾ ಹೋದಾಗ ಒಂದು ವರ್ಕ್ ವಿಷಯದಲ್ಲಾಗಿರ್ಬೋದು, ಒಂದು ಊಟದ ವಿಷಯದಲ್ಲಿ, ಆರೋಗ್ಯದ ವ್ಯವಸ್ಥೆಯಲ್ಲಾಗಿರ್ಬೋದು, ಒಂದು ಯೋಗ ಮಾಡ್ತಿರೋ ವ್ಯಕ್ತಿಯಲ್ಲಿ ಎಲ್ಲಾನು ಪ್ಲಸ್ ಆಗಿ ಕಾಣಿಸ್ತಾ ಇರ್ತಂತೆ.
1: ಅದು ಏನಕ್ಕೆ ಅಂತಂದ್ರೆ ಮೆಂಟಲ್ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಇರುತ್ತೆ. ಸೊ ಇವಾಗ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಇವಾಗ ನಾರ್ಮಲ್ ಜನಕ್ಕೆ ಏನಾಗುತ್ತೆ, ಅಯ್ಯೋ ಹೆಂಗಾಯ್ತಲ್ಲ ಹೆಂಗಾಯ್ತಲ್ಲ, ಬಟ್ ಯೋಗಿಗೆ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಪ್ರಾಬ್ಲಮ್ ತರನೇ ನೋಡೋದು, ಈ ಪ್ರಾಬ್ಲಮ್ ಇದೆ ಇದನ್ನ ಹೆಂಗೆ ಡೀಲ್ ಮಾಡ್ಬೇಕು. ಸೊ ಅದನ್ನ ಇಟ್ಕೊಂಡು ಎಮೋಷನಲಿ ಇಂಬ್ಯಾಲೆನ್ಸ್ ಆಗಲ್ಲ, ಮೈಂಡ್ ಕ್ಲಾರಿಟಿ ಇರುತ್ತೆ, ಎಸ್ ಆರ್ ನೋ, ದೇರ್ ಆರ್ ನೋ ಶೇಡ್ಸ್ ಆಫ್ ಗ್ರೇ, ಆತರ ಮೈಂಡ್ ಕ್ರಿಸ್ಪ್ ಆಗುತ್ತೆ.
0: ಹೌದು ಮೇಡಮ್. ಹಾಗೆ ಇವಾಗ ನಾವು ಒಂದು ಯೋಗದಲ್ಲಿ ಸಾಮಾನ್ಯವಾಗಿ ಯೋಗ ಅಂತಂದ್ರೆ ನಾವು ಶಾಲಾ ಮಟ್ಟದಲ್ಲಿ ಒಂದು ರೀತಿಯ ಹಂತದಲ್ಲಿ ಒಂದು ನಮ್ಗೆ ಏನೋ ಇರುವಂತ ಶಿಕ್ಷಕರು ಹೇಳ್ಕೊಡ್ತಾ ಇರ್ತಾರೆ. ಯೋಗದಲ್ಲಿ ನಾವು ಒಂದು ನೋಡ್ತಾ ಹೋದಾಗ ಯಾವ ರೀತಿಯಾದಂತ ಯಾವೆಲ್ಲ ವಿಧಾನಗಳಿದಾವೆ ಯೋಗ, ಒಂದು ಯೋಗ ಅಭ್ಯಾಸ ಮಾಡುವಾಗ ಯಾವ ರೀತಿ ನಾವು ಅದಕ್ಕೆ ಬೇಸಿಕ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ನೋದಾದ್ರೆ ಯಾವ ರೀತಿ ಹಂತ ಹಂತವಾಗಿರುತ್ತೆ ಅಲ್ಲಿ ಎಲ್ಲಾ ಯೋಗ ಅಭ್ಯಾಸಗಳು ನಾವು ಒಂದೇ ಸತಿ ಕ್ರಮೇಣವಾಗಿ ಶುರು ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಆದಂತ ಪ್ರೊಸೀಜರ್ ಇರುತ್ತೆ. ಬೇಸಿಕ್ ಆಗಿ ಸ್ಟಾರ್ಟ್ ಮಾಡ್ಕೋಬೇಕು, ಹಂತ ಹಂತವಾಗಿ ನಾವು ಅದರಲ್ಲಿ ನಮ್ಮನ್ನ ನಮ್ಮ ದೇಹನ ತೊಡಗಿಸ್ಕೊಳ್ಬೇಕು ಅಂತ ಹೋದಾಗ ಯಾವ ರೀತಿ ನಾವು ಅದನ್ನ ವಿಂಗಡಣೆ ಮಾಡ್ತೀರಾ ತಾವು?
1: ಇದರಲ್ಲಿ ನಮ್ಮ ಸಾಂಪ್ರದಾಯಿಕವಾಗಿ ಅಂದ್ರೆ ಟ್ರೆಡಿಷನಲ್ ಯೋಗ ಅಂತ ಬಂದ್ರೆ ಹಠ ಯೋಗ, ಅಷ್ಟಾಂಗ ಯೋಗ ಎರಡೇ ಇರೋದು. ಇವಾಗ ಏನಾಗ್ತಿದೆ, ಪ್ರತಿದಿನಾನು ಯೋಗ ಒಂದೊಂದ್ ಹೆಸರು ತಗೊಂತಾ ಬರ್ತಾನೆ ಇದೆ. ಇನ್ ಯೋಗ, ಬಿಯರ್ ಯೋಗ, ಬೇರೆ ಬೇರೆ ಇನ್ನು ಪವರ್ ಯೋಗ, ಇದೆಲ್ಲ ಯಾವ್ದು ನಮ್ಮ ಭಾರತ ಸಾಂಪ್ರದಾಯಿಕ ಅಲ್ಲ. ಇದೆಲ್ಲ ಅವ್ರವ್ರ ಮಾಡರ್ನೈಸ್ ವೆಸ್ಟರ್ನೈಸ್ ಆಗ್ಬಿಟ್ಟು ಹೊಸ ಹೊಸ ಹೆಸರು ತಗೊಂತಾ ಇದೆ. ಬಟ್ ಟ್ರೆಡಿಷನಲಿ ನಮ್ಗಿರೋದು ಅಷ್ಟಾಂಗ ಯೋಗ ಮತ್ತೆ ಹಠಯೋಗ. ಹಠಯೋಗ ಏನಾಗುತ್ತೆ, ಇವಾಗ ಕಾಮನ್ ನಮ್ಗೆಲ್ಲ ಜನಗಳಿಗೆಲ್ಲ ಡೈರೆಕ್ಟ್ ಆಗಿ ಯೋಗ ಅಂದ್ರೆ ಯು ಹ್ಯಾವ್ ಟು ಡೀಲ್ ವಿತ್ ಮೈಂಡ್, ಆಯುರ್ವೇದ ಈಸ್ ಫಾರ್ ಬಾಡಿ.
0: ಸೊ
1: ಇವಾಗ ನಾರ್ಮಲ್ ಜನಗಳಿಗೆ ಡೈರೆಕ್ಟ್ ಆಗಿ ಮೈಂಡ್ ಅಪ್ರೋಚ್ ಮಾಡಕ್ಕೆ ಆಗಲ್ಲ. ಇವಾಗ ಕೂಡ್ಬಿಟ್ಟು ಮೆಡಿಟೇಟ್ ಮಾಡ್ರಿ ಅಂತಂದ್ರೆ ಆಗಲ್ಲ, ಮಾಡ್ರಿ ಇದು ಮಾಡಿ ಮೆಂಟಲಿ ಆಗಲ್ಲ, ಕೆಪಾಸಿಟಿ ಇರೋದಿಲ್ಲ. ಸೊ ಏನ್ ಮಾಡ್ತಾರೆ, ಶಿಸ್ತು, ಫಿಸಿಕಲಿ ಡಿಸಿಪ್ಲಿನ್ ಬೇಕು ಅದಕ್ಕೆ, ಅದನ್ನ ಹೇಳ್ಕೊಡೋದು. ಫಸ್ಟ್ ಫಿಸಿಕಲ್ ಡಿಸಿಪ್ಲಿನ್ಸ್ ಇಂದ ಶುರು ಮಾಡಿ. ಸೊ ಅದಕ್ಕೆ ಹಠಯೋಗ ಬಾಡಿ ಟು ಮೈಂಡ್ ಅಪ್ರೋಚ್, ಅಷ್ಟಾಂಗ ಯೋಗ ಅಲ್ಲಿ ಮೈಂಡ್ ಟು ಬಾಡಿ ಟು ಮೈಂಡ್. ಸೊ ಬಟ್ ಹಠಯೋಗದು ಏನೇನು ಅಂದ್ರೆ ರಾಜಯೋಗ ಅಷ್ಟಾಂಗ ಯೋಗಕ್ಕೆನ ಬರೋದು. ಸೊ ಇದ್ರಲ್ಲಿ ನಮ್ಗೆ ಈ ಹಂತಗಳಿದಾವೆ, 8 ಸ್ಟೆಪ್ಸ್. ಯಮ ನಿಯಮ ಅನ್ನೋದು ಒಂದು ಬೇಸಿಕ್. ಅದ್ರಲ್ಲಿ ಏನು ಯಮ ನಿಯಮ ಅಂತಂದ್ರೆ ನಮ್ಗೆ ಜೀವನ ಶೈಲಿ, ಇಟ್ ಈಸ್ ಆಲ್ ಅಬೌಟ್ ಲೈಫ್ ಸ್ಟೈಲ್. ಫಸ್ಟ್ ಯೋಗ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಿಮ್ ಲೈಫ್ ಸ್ಟೈಲ್ ನ ಬ್ಯಾಲೆನ್ಸ್ ಮಾಡ್ಬೇಕು. ಅದ್ರಲ್ಲಿ ಶೌಚ

0: సంతోష తప స్వాధ్యాయ ఈశ్వర ప్రణిధాన అహింస సత్యాశ్రయ బ్రహ్మచర్య పరిగ్రహ. సో ఇదెల్లాం ఏను లైఫ్ స్టైల్. ఫస్ట్ నాకు ఇల్లి వర్క్ మాట్లాడు. వితౌట్ లైఫ్ స్టైల్ యూ కెనాట్ పర్ఫార్మ్ ఆసన ఆర్ ఎనీ అదర్ ఫర్దర్ ప్రాక్టీసెస్. ಫಸ್ಟ್ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಆಗಿರ್ಬೇಕು. ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಆದಾಗ ಫಿಸಿಕಲ್ ಪೋಸ್ಚರ್ಸ್ ನ ಮಾಡಬೇಕು. ಫಿಸಿಕಲ್ ಪೋಸ್ಚರ್ಸ್ ಆದ್ಮೇಲೆ ಅಲ್ಲಿ ನಿಮ್ಗೆ ಪ್ರಾಣ ಬ್ಯಾಲೆನ್ಸ್ ಆಗುತ್ತೆ. ಪ್ರಾಣ ಬ್ಯಾಲೆನ್ಸ್ ಆದ್ಮೇಲೆ ಪ್ರಾಣಾಯಾಮ ಶುರು ಮಾಡೋದು. ಪ್ರಾಣಾಯಾಮ ಮಾಡಿದಾಗ ಅಲ್ಲಿ ಪ್ರಾಣ ಇನ್ನೂ ಸ್ಟೆಬಿಲೈಸ್ ಆದಾಗಲೇ ನಿಮ್ಗೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ವಿಡ್ರಾವಲ್ ಆಫ್ ಸೆನ್ಸಸ್. ನಿಮ್ಮ ಸೆನ್ಸ್ ಆರ್ಗನ್ಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೆನ್ಸ್ ಆರ್ಗನ್ಸ್ ಕಂಟ್ರೋಲ್ ಅಲ್ಲಿ ಇದ್ದಾಗ ಮಾತ್ರನೇ ನಿಮ್ಗೆ ಕಾನ್ಸಂಟ್ರೇಷನ್ ಬರೋದು.
1: ಒಂದು ಏಕಾಗ್ರತೆಗೆ ಇಷ್ಟೆಲ್ಲ ನಾವು ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗುತ್ತೆ.
0: ಈಗ ಏಕಾಗ್ರತೆ ಒನ್ಸ್ ಕಾನ್ಸಂಟ್ರೇಷನ್ ಅಟೈನ್ ಆದಾಗನೇ ಧ್ಯಾನಕ್ಕೆ ಸೊ ಕಾನ್ಸಂಟ್ರೇ. ಇವಾಗ ಧ್ಯಾನ ಮಾಡೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಸಮಾಧಿ. ಸೊ ಎವ್ರಿಥಿಂಗ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಅದಕ್ಕೆ ಬೇಸಿಕ್ ಸ್ಟಾರ್ಟ್ ಆಗೋದೇನೆ ನಮ್ಮ ಲೈಫ್ ಸ್ಟೈಲ್ ಇಂದ. ಸೊ ಹಂಗಾಗಿ ಯಾವುದೇ ಇದು ನಮ್ದು ಟ್ರೆಡಿಷನಲ್ ಯೋಗ. ದಿಸ್ ಇಸ್ ವಾಟ್ ಯೋಗ ಇಸ್. ದೇರ್ ಇಸ್ ನೋ ಅದರ್ ಬ್ರಾಂಚಸ್. ಇವಾಗ ಏನಾಗ್ತಿದೆ ವೆಸ್ಟರ್ನೈಸ್ ಹೋಗ್ಬಿಟ್ಟು ಬೇರೆ ಬೇರೆ ಹೆಸರು ಇರೋದ್ರಿಂದ ಜನಗಳಿಗೆ ಈ ಯಾವ ತರ ಯೋಗ ಮಾಡಿದ್ರೆ ಚೆನ್ನಾಗಿ ಯಾವ ತರ ಯೋಗ. ಬಟ್ ಯೋಗ ಅಂತ ಬಂದ್ರೆ ಒಂದೇ ಇರೋದು ಟ್ರೆಡಿಷನಲ್ ಯೋಗ.
1: ಹೌದು ಅಂದ್ರೆ ನೋಡ್ತಾ ಇರ್ತೀವಿ ಕೆಲವೊಬ್ಬರಿಗೆ ಒಂದು ಕೂತಲ್ಲೇ ಕೂರೋದಕ್ಕಾಗಲ್ಲ, ನಿಂತಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ ಅಂದ್ರೆ ಅವ್ರ ಮನಸ್ಸು ಒಂಥರ ಚಂಚಲವಾಗಿ ಓಡಾಡ್ತಾ ಇರ್ತದೆ. ಈ ಕಡೆ ಶಿಸ್ತಾಗಿ ಕೂರೋದಕ್ಕಾಗ್ಲಿ ಏಕಾಗ್ರತೆಯಿಂದ ಒಂದ್ ಕಡೆ ಗಮನ ಇಟ್ಟು ನಾವು ಯೂಶಲಿ ನೋಡ್ತಾ ಇರ್ತೀವಿ ಮಕ್ಕಳಿಗೆ ಒಂದು ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ಅಂದ್ರೆ ಒಂದಿಷ್ಟು ಮಕ್ಕಳು ಮನಸ್ಸೆಲ್ಲೋ ಇರುತ್ತೆ, ಒಂದಿಷ್ಟು ಮಕ್ಕಳು ಏಕಾಗ್ರತೆ ಅಂತ ಕೇಳ್ತಾ ಇರ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಅಂದ್ರೆ ಒಂದು ಏಕಾಗ್ರತೆ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ರೆ ಯೋಗಾಗೆ ತುಂಬಾನೇ ಮುಖ್ಯ ಇದೆ. ತಾವ್ ಹೇಳ್ದಾಗೆ
0: ಯೋಗ ಮಾಡೋದ್ರಿಂದ ಏಕಾಗ್ರತೆನ ತಗೊಂಡ್ ಬರ್ಬೋದು. ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ, ಫಿಸಿಕಲ್ ಪ್ರಾಕ್ಟೀಸಸ್, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಆಮೇಲೆ ಧಾರಣಾ ಧ್ಯಾನ. ಹಂಗೆ ಚಿಕ್ಕ ವಯಸ್ಸು ಅಂತ ನಾವು ಮಕ್ಕಳನ್ನ ತಗೊಂಡ್ರೆ ಮಕ್ಕಳಿಗೆ ನಾವು ಇದನ್ನ ಅಪ್ಲೈ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದ್ ಮಕ್ಕಳು ಎಲ್ಲೋ ಕಾನ್ಸಂಟ್ರೇ ಎಲ್ಲೋ ನೋಡ್ತಾ ಇರ್ತವೆ, ಬಟ್ ಅವಕ್ಕೆ ಕೆಪಾಸಿಟಿನ ಬೇರೆ ಇರುತ್ತೆ. ನಾನೇ ಮಾತಾಡ್ತಿರೋದು ಈಗ ಅಡಲ್ಟ್ಸ್ ಅಲ್ಲಿ ಏನು ಆಗ್ತಾ ಇದೆ.
1: ಮೇಡಮ್ ಹಂಗೆ ಇವಾಗ ನಾವು ನೋಡ್ತಾ ಹೋದ್ರೆ ಯೋಗ ಮಾಡ್ಲಿಕ್ಕೆ ಅಂದ್ರೆ ವಯಸ್ಸಿನ ಪ್ರಮಾಣ ಏನಾದ್ರೂ ಅವಶ್ಯಕತೆ ಇದೆಯಾ?
0: ಅವಶ್ಯಕತೆ ಅಂತ ಏನಿಲ್ಲ, ಬಟ್ ಭಾರತ ಸಾಂಸ್ಕೃತಿಕ ಕಲಿಕೆಗಳಿಗೆ ಎಲ್ಲಾ ಕಲಿಕೆಗಳಿಗೂ 5 ವರ್ಷದಿಂದ ಶುರು ಮಾಡ್ತಾರೆ. 5 ವರ್ಷದಿಂದ ಗುರು ಆಶೀರ್ವಾದ ತಗೊಂಡು ಅಲ್ಲಿಂದ ಶುರು ಮಾಡ್ತಾರೆ. ಸೊ 5 ವರ್ಷದಿಂದನೇ ಶುರು ಮಾಡ್ತಾರೆ. ಬಟ್ ಯಾವಾಗಾದ್ರೂ ಕಲಿಬಹುದು, ಅವಾಗ್ಲೇ ಕಲಿಬೇಕು ಅಂತ ಏನಿಲ್ಲ. ಅದಕ್ಕೆ ಕಲಿಯಕ್ಕೆ ಏಜ್ ಇಲ್ಲ, ಬಟ್ 5 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿ
1: ಅಂದ್ರೆ ಒಂದು 5 ವರ್ಷದಿಂದ ಒಂದು ಹಂತ ಅದು ಯೋಗ
0: ಸ್ಟಾರ್ಟ್ ಮಾಡಬಹುದು.
1: ಅರ್ಹತೆ ಒಂದು ಹಂತದ. ಹಂಗೆ ಮೇಡಮ್, ನಾವು ಪ್ರಸ್ತುತ ನೋಡ್ತಾ ಇದೀವಿ ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನ ಒಂದು ಉತ್ತಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಯೋಗಕ್ಕೆ ಮೊರೆ ಹೋಗಿದ್ದಾರೆ ಎಲ್ಲರೂ. ಮತ್ತೆ ಮರಳಿ ಮನೆಗೆ ಅನ್ನೋ ತರ ಯೋಗದ ಕಡೆ ತುಂಬಾನೇ ಹೆಚ್ಚಿನದಾಗಿ ಒಲವು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಯೋಗ ಬರೀ ಕೊರೋನಾ ಟೈಮಿಗೆ ಲಿಮಿಟೆಡ್ ಆಗಿರ್ಬಾರ್ದು. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ದೇ ಹ್ಯಾವ್ ಟು ಕಂಟಿನ್ಯೂ. ಯಾಕಂದ್ರೆ ಇದೀವಾಗ ಇಂಪಾರ್ಟೆನ್ಸ್ ಗೊತ್ತಾಗಿದೆ, ಇಲ್ಲಿಂದನಾದ್ರೂ ಸೀರಿಯಸ್ ಆಗಿ ತಗೋಬೇಕು. ಯಾಕಂದ್ರೆ ನಾರ್ಮಲ್ ಹೆಲ್ತ್ ಅನ್ನೋದಿದೆಯಲ್ಲ, ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಾರ್ಮಲ್ ನಾನು ಇನ್ನೊಂದ್ಸತಿ ಹೇಳಕ್ ಇಷ್ಟಪಡ್ತೀನಿ, ನಾರ್ಮಲ್ ಹೆಲ್ತ್ ಇಸ್ ವೆರಿ ಎಕ್ಸ್ಪೆನ್ಸಿವ್.
1: ಹೌದು.
0: ಸೊ ಈಗ ಸಪೋಸ್ ಇವಾಗ ರಿಪೋರ್ಟ್ ನಿಮ್ಗೆ ಹುಷಾರಿಲ್ಲ, ಹಾಸ್ಪಿಟಲ್ ಹೋಗ್ತಿರೋ ರಿಪೋರ್ಟ್ ನಾರ್ಮಲ್ ಇಲ್ಲ ಅಂತಂದ್ರೆ ಏನೋ ಒಂಥರ ಆತಂಕ ಭಯ ಎಲ್ಲ ಶುರುವಾಗುತ್ತೆ. ಬಟ್ ಆ ರಿಪೋರ್ಟ್ ನಾರ್ಮಲ್ ಇವಾಗ ನಿಮ್ಗೆ ಆಗ್ಲೇ ನಾರ್ಮಲ್ ಇದೆ. ವೈ ಡೋಂಟ್ ಯು ಕ್ಯಾರಿ ದಿಸ್ ನಾರ್ಮಲ್ ರಿಪೋರ್ಟ್ ಥ್ರೂಔಟ್ ಯುವರ್ ಲೈಫ್?
1: ಹೌದು, ಇದು ಬಹಳ ತುಂಬಾ ಎಕ್ಸ್ಪೆನ್ಸಿವ್ ತಾವ್ ಹೇಳ್ದಾಗೆ.
0: ಹೌದು, ಇಲ್ಲಿ ನೀವು ಎಷ್ಟು ದುಡ್ಡು ಕೊಟ್ಟರು ಬರಕ್ಕೆ ಸಾಧ್ಯ ಇಲ್ಲ, ಬರುತ್ತೆ ಅನ್ನೋ ಗ್ಯಾರಂಟಿನೂ ಇರೋದಿಲ್ಲ.
1: ಹೌದು.
0: ಸೊ ನಾರ್ಮಲ್ ಅನ್ನೋದು ಅದು ದುಬಾರಿ. ಸೊ ಅದನ್ನ ಕಾಪಾಡ್ಕೊಳ್ಲಿಕ್ಕೆ ದಿನ ನಮ್ಮ ಆಹಾರ ಮತ್ತೆ ಊಟ ಎರಡು
1: ಗಾಳಿ
0: ವ್ಯಾಯಾಮ ಗಾಳಿ ನೀರು ಎಲ್ಲದನ್ನ ಇಂಬ್ಯಾಲೆನ್ಸ್ ಆಗಿ ಮಾಡ್ಕೋಬೇಕು. ಮತ್ತೆ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಎರಡು ಬ್ಯಾಲೆನ್ಸ್ ಆಗಿ ಇರ್ಬೇಕು.
1: ನಾವು ನೋಡ್ತಾ ಇದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಏನಂದ್ರೆ ಎಷ್ಟೋ ಜನ ನಮ್ಗೆ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ನಮ್ಗೆ ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಉತ್ತಮವಾದ ಆರೋಗ್ಯ ಇದ್ರೆ ಅವ್ರಿಗೆ ಎಂತ ಕಾಯಿಲೆ ಬಂದ್ರು ಸಹ ಅದು ಅದ್ರ ವಿರುದ್ಧ ಅವ್ರು ಹೋರಾಡ್ ಬರ್ಬೋದು ಅಂತ.
0: ಅದೆಲ್ಲ ಬೇಜವಾಬ್ದಾರಿತನ. ಇವಾಗ ನಮ್ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಮ್ದೇ ಬೇಜವಾಬ್ದಾರಿತನ ಅದು. ನಾವು ಒಂದೊಂದು ನಾವು ಮುಟ್ಟಬೇಕಾದ್ರೂ ನಮ್ಗೆ ಅದು ಕಾನ್ಸಿಯಸ್ ಅಲ್ಲಿ ಗಿಲ್ಟಿ ಕಾನ್ಸಿಯಸ್ ಹೇಳ್ತಾ ಇರ್ಬೇಕು. ಹೇ ನೀನ್ ಏನ್ ತಿಂತಿದ್ಯಾ, ಇದು ಒಳ್ಳೇದಾ ಒಳ್ಳೇದಲ್ವಾ ನೋಡು ಸೊ ಎವ್ರಿ ಟೈಮ್ ಇದು ನಿಮ್ಗೆ ತಲೆಗೆ ಬಂದ್ರೆ ದೆನ್ ಯು ಸ್ಟಾರ್ಟ್ ಮೇಕಿಂಗ್ ಎಫರ್ಟ್.
1: ಹೌದು ಮೇಡಮ್. ಹಾಗೆ ಇವಾಗ ಯೋಗ ಕಲಿಯಲಿಕ್ಕೆ ಒಂದು ಗಂಡು ಹೆಣ್ಣು ಅಂತ ಏನು ತಾರತಮ್ಯ ಯಾವ ರೀತಿ ಇಲ್ಲ, ಆದ್ರೆ ಕೆಲವರು ಹೆಣ್ಮಕ್ಳಿಗೆ ಅದು ಕೆಲವೊಮ್ಮೆ ಪೀರಿಯಡ್ಸ್ ಸಂದರ್ಭ ಇರುತ್ತೆ ಕೆಲವರು, ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಪುರುಷರಿಗೆ ಯಾವ ರೀತಿ ಇದಂತ ವ್ಯತ್ಯಾಸ ಆಗೋದಿಲ್ಲ, ಮಹಿಳೆಯರಿಗೆ ಆದ್ರೆ ಒಂದು ಋತುಸ್ರಾವ ಆಗ್ತಾ ಇರುತ್ತೆ, ಆಮೇಲೆ ಪ್ರೆಗ್ನೆಂಟ್ ವುಮೆನ್ಸ್. ಸೊ ಇವ್ರು ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಒಂದು ಯೋಗಾಭ್ಯಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ?
0: ಇದು ಲೈಫ್ ಸ್ಟೈಲ್, ಫಸ್ಟ್ ಲೈಫ್ ನಾನು ಹೇಳ್ತೀನಲ್ಲ, ಆಹಾರ, ಲೈಫ್ ಸ್ಟೈಲ್, ನಿದ್ದೆ, ಟಾಯ್ಲೆಟ್ ಕ್ಲಿಯರ್, ಅಪೆಟೈಟ್, ಮತ್ತೆ ಇದೇನ್ ಹೇಳ್ತಾರೆ ಬೌಲ್ ಮೂವ್ಮೆಂಟ್ ಮತ್ತೆ ಅಪೆಟೈಟ್, ಇದು ಬ್ಯಾಲೆನ್ಸ್ ಆಗಿರ್ಬೇಕು. ಅದಾದ್ಮೇಲೆ ಹಿಂಗೆ ಸ್ಪೆಸಿಫಿಕ್ ಆಗಿ ಅಂತಂತ ಇಲ್ಲ, ಬಟ್ ಇನ್ನು ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಅವಾಗ ಜನಗಳು ಎತ್ತಿಸ್ಕೊಂತಾರೆ, ಓ ನಾನು ಇವಾಗ ಯೋಗ ಮಾಡ್ಬೇಕು, ಕಾನ್ಶಿಯಸ್ ಬರುತ್ತೆ ಅಷ್ಟೇ, ಬಟ್ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಅಂತ ನಮ್ಮ ಇದ್ರಲ್ಲಿ ಟ್ರೆಡಿಷನಲ್ಲಿ ಇಲ್ಲ. ಬಟ್ ಥೆರಪ್ಯೂಟಿಕ್ ಬೇಸಿಸ್ ಮೇಲೆ ಅವ್ರಿಗೆ ಅದೇ ಸೆಪರೇಟ್ ಆಸನ ಇದೆ, ಬಟ್ ಅವರು ಇವಾಗ ನಾನ್ ಪ್ರೆಗ್ನೆಂಟ್ ಇದೀನಿ, ನಂಗೆ ಪ್ರಾಬ್ಲಮ್ ಇದೆ, ಅದಕ್ಕೆ ನಾನು ಯೋಗ ಮಾಡ್ತೀನಿ, ಆ ತರ ಅಲ್ಲ. ಯೋಗದಲ್ಲಿ ಒಂದು ನಮ್ಮ ಶಾಸ್ತ್ರ ಪತಂಜಲಿ ಯೋಗ ಸೂತ್ರ ಅಂತ ಒಂದು ಒರಿಜಿನಲ್ ಬುಕ್, ಅದ್ರಲ್ಲಿ ಪತಂಜಲಿ ಮುನಿ ಹೇಳ್ತಾರೆ ಹೇಯಂ ದುಃಖಮ್ಮ ನಾಗಚಮ್ ಅಂತ, ಪ್ರಾಬ್ಲಮ್ ಬರಕ್ಕಿಂತ ಮುಂಚೆನೆ ಪ್ರಿವೆಂಟ್ ಮಾಡಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ಪ್ರಾಬ್ಲಮ್ ಬಂದಾದ್ಮೇಲೆ ಏನು ಮಾಡಕ್ ಆಗಲ್ಲ, ಯು ಹ್ಯಾವ್ ಟು ಗೋ ಥ್ರೂ ದ ಪ್ರಾಬ್ಲಮ್. ಸೊ ಹಂಗಾಗಿ ಇದು ಅದೇ ಇವಾಗ ಕೊರೋನಾ ಪೀರಿಯಡ್ ಆಗ್ಲಿ ಅಥವಾ ಪ್ರೆಗ್ನೆನ್ಸಿ ಆಗ್ಲಿ ಅಥವಾ ಡಯಾಬಿಟೀಸ್, ಆತರ ನಾವು ಫೋಕಸ್ ಮಾಡಬಾರ್ದು, ಲೈಫ್ ಸ್ಟೈಲ್, ಹೆಲ್ತ್ ಆತರ ನೋಡ್ಕೊಂಡು ಹೋಗ್ಬೇಕು.
1: ಇದು ಒಂದು ನಮ್ಮ ಒಂದು ದೈನಂದಿನ ನಿತ್ಯ ಜೀವನದಲ್ಲಿ ಇದೊಂದು ಪಾರ್ಟ್ ಆಫ್ ಲೈಫ್.
0: ಇವಾಗ ನಾವು ಹೆಂಗೆ ಸ್ನಾನ ಮಾಡ್ತೀವಿ, ಬ್ರಷ್ ಮಾಡ್ತೀವಿ, ಆತರನೇ ಇದು ಒಂದು ದಿನಚರಿ
1: ಆಗ್ಬೇಕು. ಹೌದೌದು ಮೇಡಮ್. ಹಾಗೆ ಒಂದು ಯೋಗ ಕೆಲವರಿಗೆ ಕಲೀಲಿಕ್ಕೆ ಇಚ್ಛೆ ಇರುತ್ತೆ, ಕೆಲವರು ಏನ್ ಮಾಡ್ತಾರೆ ನೋಡ್ತಾ ಇದೀವಿ ಈಗ ಒಂದು ಆಧುನಿಕತೆ ಹೋಗ್ತಾ ಹೋಗ್ತಾ ಹೋಗ್ತಾ ಏನಾಗಿದೆ ಅಂತಂದ್ರೆ ಇವಾಗ ಶಿಕ್ಷಣ ಸಹ ಮನೆಯಲ್ಲೇ ಕಲಿಯೋ ರೀತಿ ಆಗಿದೆ. ಅದೇ ರೀತಿ ಒಂದು ಯೋಗಾಭ್ಯಾಸ ಅವಾಗ ಏನಾಗ್ತಿತ್ತು, ಒಂದಿಷ್ಟು ಜನಗಳ ಮಧ್ಯೆ ಹೋಗ್ಬಿಟ್ಟು ಒಂದಿಷ್ಟು ಗುಂಪಲ್ಲೋ ಕಲಿತಾ ಇದ್ವಿ, ಈಗ ಪ್ರತಿಯೊಬ್ರು ಮನೆಯಲ್ಲೇ ಒಂದು ಮೊಬೈಲ್ ನ ಮುಖಾಂತರ ಕಲಿತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಫಸ್ಟ್ ಯಾರೇ ಆಗ್ಲಿ ಯೋಗ ಕಲಿತಿದ್ದಾರೆ ಅಂತಂದ್ರೆ ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ ಆನ್ಲೈನ್ ಕ್ಲಾಸಸ್, ಮತ್ತೆ ವಿಡಿಯೋ ನೋಡ್ಕೊಂಡ್ ಮಾಡುದು, ಫೋಟೋ. ಬಟ್ ನಮ್ಮ ಸಾಂಪ್ರದಾಯಿಕವಾಗಿ ನೀವು ಯೋಗ ಕಲಿಬೇಕು ಅಂತಂದ್ರೆ ಗುರುಗಳ ಹತ್ರನೇ ಡೈರೆಕ್ಟ್ ಆಗಿನೇ ಕಲಿಬೇಕು. ಇದು ಜಸ್ಟ್ ಲೈಕ್ ಸ್ವಿಮ್ಮಿಂಗ್, ಸ್ವಿಮ್ಮಿಂಗ್ ನ ನಾವು ಆನ್ಲೈನ್ ಅಲ್ಲಿ ಕಲಿಯಕ್ ಆಗಲ್ಲ ಅಲ್ಲ, ಸೇಮ್ ಆಗ್ಲಿ ಯೋಗನು ಸಹ. ಯೋಗನ ಹೆಂಗ್ ಬೇಕೋ ಹಂಗೆ ಮಾಡಕ್ ಆಗಲ್ಲ, ಯಾಕಂದ್ರೆ ನೀವು ಹೋಗಿ ಟೀಚರ್ ಹತ್ರ ಕಲ್ತಾಗ ಟೀಚರ್ ನೋಸ್ ದ ಬೆಸ್ಟ್ ವಾಟ್ ಯು ನೀಡ್ ವಾಟ್ ಯು ಡೋಂಟ್ ನೀಡ್. ಇಲ್ಲಿ ಯೋಗ ಅಂತ ಬಂದ್ರೆ ಬರೀ ಫಿಸಿಕಲ್ ಪೋಸ್ಚರ್ಸ್ ಅಲ್ಲ, ಮೆಂಟಲ್ ಕೆಪಾಸಿಟಿ ಏನಿದೆ ಸೊ ಇಂಪ್ರೂವ್ ಆಗ್ಬೇಕು, ಅಥವಾ ನಿಮ್ ಕೆಪಾಸಿಟಿ ಏನು ಅದು ವೆನ್ ಯು ಗೋ ಟು ಟೀಚರ್, ಟೀಚರ್ ಐಡೆಂಟಿಫೈಸ್, ಅವರು ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಹಂಗಾಗಿ ನಾನು ವಿಡಿಯೋ ನೋಡ್ಕೊಂಡ್ ಮಾಡುದು ಆನ್ಲೈನ್ ಇದಕ್ಕೆ ಐ ಡೋಂಟ್ ಸಪೋರ್ಟ್ ದಿಸ್, ಯಾಕಂದ್ರೆ ನಮ್ ಯೋಗ ನಮ್ದು ಸಾಂಪ್ರದಾಯಿಕವಾಗಿ ಬಂದಿರೋದು, ಅದು ಏನಿದೆ ಅದನ್ನ ಮಾಡ್ಬೇಕು. ಇವಾಗ ನಮ್ ಕಂಫರ್ಟ್ ಗೆ ಅದನ್ನ ಇದು ಮಾಡ್ಕೊಂಡ್ ಬಂದ್ರೆ ಅದು ಯೋಗ ಆಗಲ್ಲ. ಬಟ್ ಇವಾಗ ನಮ್ಗೆ ನೋ ಅದರ್ ಚಾಯ್ಸ್ ಅನ್ನಂಗ್ ಆಗಿದೆ, ಇವಾಗ ಸೋಷಿಯಲ್ ಎಲ್ಲ ಬಂದ್ ಆಗಿದೆ, ಸೋಷಿಯಲ್ ಡಿಸ್ಟೆನ್ಸ್ ಅಂತ ಅಂದ್ಬಿಟ್ಟು ಎಲ್ಲ ಬಂದ್ ಆಗಿದೆ. ಸೊ ಈ ಟೈಮಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಇಂಡಿವಿಜುವಲ್ ಕ್ಲಾಸಸ್ ತಗೋಬಹುದು ಬೇಕಿದ್ರೆ, ಫೈನಲ್ ಆಪ್ಷನ್ ಅಂದ್ರೆ ಅದೇ, ಒಬ್ಬ ಒಬ್ರು ಟೀಚರ್ ನೀವು ತಗೋ ಆಯ್ಕೆ ಮಾಡ್ಕೊಂಡು ಅವ್ರ ಹತ್ರ ಪರ್ಸನಲ್ ಆಗಿ ನೀವು ಕಲಿಯೋದು ಅದೊಂದೇ ಬೆಟರ್ ವೇ. ಇವಾಗ ಆನ್ಲೈನ್ ಗ್ರೂಪ್ ಕ್ಲಾಸಸ್ ಅದೆಲ್ಲ ಸರಿ ಹೋಗೋದಿಲ್ಲ, ಯಾಕಂದ್ರೆ ಇಂಪಾರ್ಟೆಂಟ್ ಏನು ಅಂದ್ರೆ ಟೀಚರ್ ನೋಡ್ಬೇಕು ನೀವನ್ನ, ಏನ್ ಮಾಡ್ತಿದ್ರ, ಏನ್ ಮಾಡ್ತಿಲ್ಲ, ಪೋಸಸ್ ಹೆಂಗ್ ಮಾಡ್ತಿದ್ದೀರಾ, ನೀವು ಉಸಿರಾಟ ಹೆಂಗ್ ಆಡ್ತಿದ್ದೀರಾ, ನಿಮ್ಮ ದೃಷ್ಟಿ ಎಲ್ಲಿದೆ, ಇದೆಲ್ಲ ಇಂಪಾರ್ಟೆಂಟ್. ಇದೆಲ್ಲಾನು ಆನ್ಲೈನ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ.
1: ಗುರುವಿನ ಮುಂದೆ ಗುರು ಅವಶ್ಯಕತೆ ಬಹಳನೇ ಇದೆ ಇದಕ್ಕೆ.
0: ಹೌದು ಹೌದು, ಪ್ರಾಣ ಮೂವ್ಮೆಂಟ್, ಪ್ರಾಣನ ಸಂಚಲನ ದೇಹದಲ್ಲಿ ಹೆಂಗಾಗ್ತಿದೆ ಅಂತ ಗುರುಗಳು ಐಡೆಂಟಿಫೈ ಮಾಡ್ಲೇಬೇಕು. ಅವ್ರು ನಿಮ್ಗೆ ಹೇಳ್ತಾರೆ ಏನು ಮಾಡ್ಬೇಕು. ಇದು ಆನ್ಲೈನ್ ಅಲ್ಲಿ ಎಲ್ಲ ಆಗೋದು ಆಗಲ್ಲ, ಮತ್ತೆ ನೀವು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡ್ ಮಾಡಿದ್ರು ಆಗಲ್ಲ, ನೀವೇನ್ ತಪ್ಪು ಮಾಡ್ತಿದ್ದೀರಾ ಅಂತ ಗೊತ್ತೇ
1: ಆಗೋದಿಲ್ಲ. ಹೌದು ಮೇಡಮ್. ಹಾಗೆ ಒಂದು ಕೆಲವರು ಏನ್ ಮಾಡ್ತಾರೆ ಯೋಗ ಮಾಡ್ಲಿಕ್ಕೆ, ಕೆಲವರು ಒಂದಿಷ್ಟು ಜನ ಬೆಳಿಗ್ಗೆ ಎದ್ದ ಪ್ರಾತಃ ಕಾಲನೇ ಶುರು ಮಾಡ್ಕೊಳ್ತಾರೆ, ಕೆಲವರು ನಮ್ಗೆ ಬೆಳಿಗ್ಗೆ ಎದ್ದಾಗ ಒಂದು ಸಮಯ ಭಾವ ಅಂತ ಹೇಳ್ಬಿಟ್ಟು ಅವರಿಂದ ಸಂಜೆ ವೇಳೆ ಎಲ್ಲ ಇಟ್ಕೊತಾರೆ. ಸೊ ತಮ್ಮ ಪ್ರಕಾರ ಒಂದು ಪ್ರಶಸ್ತವಾದ ಸಮಯ ಅಂತಂದ್ರೆ ಯೋಗಕ್ಕೆ ಯಾವಾಗ, ಅಂದ್ರೆ ಎಷ್ಟು ಅವಧಿ, ಎಷ್ಟು ಕಾಲಾವಧಿ ಅದನ್ನ ನಾವೊಂದು ಪ್ರತಿನಿತ್ಯ ಅದನ್ನ ಪಾಲನೆ ಮಾಡ್ಬೇಕಾಗುತ್ತೆ?
0: ಯೋಗ ಅಭ್ಯಾಸ ಅಂತ ಬಂದ್ರೆ ಪ್ರಿಫರೇಬಲಿ ಬೆಳಿಗ್ಗೆ, ಸೊ ಏನಾಗುತ್ತೆ ಅಂದ್ರೆ ಇವಾಗ ನಾವು ಕ್ಲಾಸಸ್ ಕೊಡಲ್ಲ, ನಮ್ಗೆ ಬೆಳಿಗ್ಗೆ ಕ್ಲಾಸಸ್ ಇರ್ತದೆ, ಬೆಳಿಗ್ಗೆ ನಾವು ಕಲಿಯೋದು, ಸಂಜೆ ಪ್ರಾಕ್ಟೀಸ್ ಮಾಡ್ಕೊಂಡು, ಹಾಗ ಎರಡೂ ಟೈಮ್ ಪ್ರಾಕ್ಟೀಸ್ ಇರ್ತದೆ. ಬಟ್ ಐಡಿಯಲ್ ಟೈಮ್ ಫಾರ್ ಯೋಗ ಪ್ರಾಕ್ಟೀಸ್ ಅಂತಂದ್ರೆ ಬೆಳಿಗ್ಗೆ, ಯಾಕಂದ್ರೆ ಹೊಟ್ಟೆ ಖಾಲಿ ಇರ್ಬೇಕು. ಫಸ್ಟ್ ಇಂಪಾರ್ಟೆಂಟ್ ಏನು ಯೋಗ ಮಾಡಕ್ಕೆ ಅಂದ್ರೆ ಬಾಡಿ ಕ್ಲೆನ್ಸಿಂಗ್ ಇರ್ಬೇಕು. ಬಾಡಿ ಕ್ಲೆನ್ಸಿಂಗ್ ಅಂದ್ರೆ ಬೌಲ್ ಟಾಯ್ಲೆಟ್ ಕ್ಲೀನ್ ಆಗಿರ್ಬೇಕು. ಮೂರ್ ತರದ ವೇಸ್ಟ್, ವೆಟ್ ಯೂರಿನ್ ಟಾಯ್ಲೆಟ್. ವೆಟ್ ಅಂದ್ರೆ ಸ್ನಾನ ಮಾಡಿನೇ ಯೋಗ ಪ್ರಾಕ್ಟೀಸ್ ಮಾಡ್ಬೇಕು, ಆಸನ ಪ್ರಾಕ್ಟೀಸ್. ಇವತ್ತಿನ ದಿನ ಈ ಇಂಪಾರ್ಟೆನ್ಸ್ ಯಾರು ಹೇಳ್ತಾನೆ, ಯಮ ನಿಯಮ ನಾನು ಹೇಳ್ದೆ ಅಲ್ಲ ಅವಾಗ, 8 ಲಿಂಬ್ಸ್ ಆಫ್ ಯೋಗ ಅಂತ. ಅದರಲ್ಲಿ ಫಸ್ಟ್ ಸ್ಟೆಪ್ ಲೈಫ್ ಸ್ಟೈಲ್ ಅಂತ ಅಂದೆ, ಯಮ ನಿಯಮ.
1: ಕೆಲವರು ತಾವ್ ಹೇಳ್ದಂಗೆ, ಬಹುಶಃ ನನ್ ತಿಳಿದ ಮಟ್ಟಿಗೆ ಕೆಲವರು ಸ್ನಾನ ಮಾಡ್ಬಿಟ್ಟು ಯೋಗ ಮಾಡೋದು, ಕೆಲವರು ಈ ಪದ್ಧತಿನ ಪಾಲನೆ ಮಾಡೋದಿಲ್ಲ ಕೆಲವರು.
0: ಅದ ಇವಾಗ ಯೋಗ ಏನಾಗ್ಬಿಟ್ಟಿದೆ, ಒಂದು ಫಿಸಿಕಲ್ ವರ್ಕ್ಔಟ್ ಆಗ್ಬಿಟ್ಟಿದೆ, ಅಥವಾ ಒಂದು ಜಿಮ್ ಎಕ್ಸಸೈಸಸ್ ಆತರನೇ. ಇವಾಗ ಏನು ಅಂದ್ರೆ ಫ್ಲೆಕ್ಸಿಬಿಲಿಟಿ ಸ್ಟ್ರೆಂತ್ ಅಂತ ಬಂದ್ರೆ ಸರ್ಕಸ್ ಅವ್ರಿಗೂ, ಸರ್ಕಸ್ ಮತ್ತೆ ಜಿಮ್ನಾಸ್ಟಿಕ್ಸ್ ಅವ್ರಿಗೂ ತುಂಬಾ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಇರುತ್ತೆ ಬಾಡಿ ಯೋಗದವ್ರಕ್ಕಿಂತ. ಬಟ್ ಏನ್ ಡಿಫ್ರೆನ್ಸ್, ಯೋಗ ನಮ್ ಟ್ರೆಡಿಷನಲ್ ಅನ್ನು ಯೋಗ, ಇದರಲ್ಲಿ ಮೈಂಡ್ ಬಾಡಿ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ನಾವ್ ಯೋಗ ಮಾಡ್ತಿದೀವಿ ಅಂತಂದ್ರೆ ಅದ್ ಹೆಂಗಿದ್ಯೋ ಹಂಗೆ ಮಾಡ್ಬೇಕು. ನಮ್ಮ ಅನುಕೂಲಕ್ಕೋಸ್ಕರ ಆ ಕಡೆ ಈ ಕಡೆ ಮಾಡಿದ್ರೆ ನೀವ್ ಯೋಗ ಮಾಡ್ತಿಲ್ಲ ಅಂತ ಅರ್ಥ. ಸೊ ಶೌಚ ಇಸ್ ಒನ್ ಆಫ್ ದ ಮೇನ್ ಎಲಿಮೆಂಟ್. ವಿತೌಟ್ ಶವರ್ ಸ್ನಾನ ಮಾಡ್ದಲ್ಲ ನೀವು ಯೋಗ ಮಾಡ್ತಿದೀರಾ ಅಂತಂದ್ರೆ ಸಮಥಿಂಗ್ ಡಿಸ್ರೆಸ್ಪೆಕ್ಟಿಂಗ್ ಯುವರ್ ಓನ್ ಬಾಡಿ. ಇದು ಹೆಂಗೆ ಅಂದ್ರೆ ಪ್ರೇಯರ್ ಮಾಡ್ದಂಗೆ, ನಾವು ಯೋಗಿಗಳು ಬಾಡಿನ ದೇವರ ಸ್ಥಾನ ತರ, ದೇವಸ್ಥಾನ ತರ ನೋಡ್ಕೊಳ್ಬೇಕು. ದೇವಸ್ಥಾನಕ್ಕೆ ನಾವು ಸ್ನಾನ ಮಾಡ್ದಲ್ಲೆ ಹೋಗೋದಿಲ್ಲ ಅಲ್ಲ. ಆಸನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೂ ಸ್ನಾನ ಮಾಡಿನೇ ಪ್ರೇಯರ್ ಮಾಡಿ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು.
1: ಅದು ಒಂದು ನಾವ್ ಅದನ್ನ ಯಾವ ರೀತಿ ಶಿಸ್ತಿನಿಂದ ನಾವು ಮಾಡ್ತಾ ಅದು ನಮ್ಮ ಆರೋಗ್ಯನ ಅದೇ ರೀತಿ ಅಷ್ಟೇ ಅದು ಚೆನ್ನಾಗಿ
0: ಯೋಗದಲ್ಲಿ ಅದಕ್ಕಾಗಿನೇ ಅಂತದೆ. ಹಾಗೆ ಮಾಡಿದ್ರೆ ನಿಮ್ಮ ಬಾಡಿ ಆರೋಗ್ಯ ಚೆನ್ನಾಗಿರೋದು. ಇವಾಗ ಇಂಪಾರ್ಟೆಂಟ್ ಏನಂತ ಕ್ಲೀನ್ಲಿನೆಸ್. ಇವಾಗ ಬೌಲ್ ಟಾಯ್ಲೆಟ್ ಆಗಿಲ್ಲ ನೀವು ವಾಸನ ಮಾಡಿದ್ರೆ ಅಂದ್ರೆ ಪ್ರಾಣ ಎನರ್ಜಿ ಇರೋದಲ್ಲ, ಪ್ರಾಣಿಂಗ್ ಮೂವ್ಮೆಂಟ್ ವಿಲ್ ಬಿ ವೆರಿ ಡಿಸ್ಟರ್ಬ್, ವಿಚ್ ಇಸ್ ವೆರಿ ಹಾರ್ಮ್ಫುಲ್ ಟು ದ ಹೆಲ್ತ್. ಹಂಗೆ ಸೊ ಐಡಿಯಲಿ ಬೆಳಿಗ್ಗೆ ಪ್ರಿಫರಬಲ್ ಟೈಮ್. ಏನಕ್ಕೆ ಅಂದ್ರೆ ಹೊಟ್ಟೆ ಖಾಲಿ ಇರುತ್ತೆ, 4 ಗಂಟೆ ಮಿನಿಮಮ್ ಗ್ಯಾಪ್ ಇರ್ಬೇಕು ಊಟ ಮಾಡಿದ ಆದ್ಮೇಲೆ. ಸಂಜೆನೂ ಮಾಡ್ಬೋದು, ಸಂಜೆ ಏನಾಗುತ್ತೆ ಬಾಡಿ ಸ್ವಲ್ಪ ಈಸಿ ಆಗಿರುತ್ತೆ. ಫ್ಲೆಕ್ಸಿಬಿಲಿಟಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಬಾಡಿ ಈಸಿ ಆಗಿರುತ್ತೆ, ಸಂಜೆನೂ ಮಾಡ್ಬೋದು. ಬಟ್ ಹೊಟ್ಟೆ ಖಾಲಿ ಇರುತ್ತೆ
1: ಮೇಡಮ್. ಹಾಗೆ ಇವಾಗೆಲ್ಲ ಒಂದಿಷ್ಟು ಯೋಗ ಮ್ಯಾಟ್ ಅಂತ ಹೇಳ್ಬಿಟ್ಟು ನಾವು ಸುಮಾರು ಕಡೆ ನೋಡ್ತಾ ಇರ್ತೀವಿ. ಒಂದು ಕೆಳಗಡೆ ನಾವು ಯೋಗ ಮಾಡ್ತಾ ಇದೀವಿ ಅಂದ್ರೆ ಒಂದು ಕೆಳಗೆ ಏನಾದ್ರೂ ಒಂದು ಬೇಕಾಗುತ್ತೆ, ಒಂದು ಚಾಪೆ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು. ಯಾಕೆ ನಾವು ಅದಕ್ಕೆ ಒತ್ತು ಕೊಡ್ಬೇಕಾ?
0: ಏನಕ್ಕೆ ಅಂದ್ರೆ ಈಗ ನಮ್ಮ ದೇಹ ಪ್ರಾಕ್ಟೀಸ್ ಮಾಡಬೇಕು ಎನರ್ಜಿ ಟರ್ಮ್ಸ್ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಇವಾಗ ಡೈರೆಕ್ಟ್ ಆಗಿ ನೆಲದ ಮೇಲೆ ಮಾಡ್ಬಾರ್ದು. ನಮ್ಮ ಹಳೆ ನಮ್ಮ ಹಳೆ ಸಂಸ್ಕೃತಿಯಲ್ಲಿ ಏನಿದೆ ಅಂದ್ರೆ ಫಸ್ಟ್ ಬೆಸ್ಟ್ ಅಂದ್ರೆ ಜೂಟ್, ಜೂಟ್ ಅದಾದ್ಮೇಲೆ ಕಾಟನ್, ಕಾಟನ್ ಮ್ಯಾಟ್ ಇದೆ ಇರೋದು. ಕಾಟನ್ ಅಥವಾ ಜೂಟ್. ಬಟ್ ಇವಾಗ ಏನಾಗಿದೆ ರಬ್ಬರ್ ಮ್ಯಾಟ್,
1: ರಬ್ಬರ್ ಮ್ಯಾಟ್
0: ಇದೆಲ್ಲ ಏನ್ ಕೇಳ್ತಾರೆ ಅಂದ್ರೆ ಎನರ್ಜಿ ಟರ್ಮ್ಸ್. ಇವಾಗ ಪಂಚಭೂತ ಅಂತ ನಾವ್ ಏನ್ ಹೇಳ್ತೀವಿ ಅದಕ್ಕೆ ನಮ್ಮ ದೇಹ ಕನೆಕ್ಷನ್ ಆಗಿರ್ಬೇಕು. ದಿಸ್ ಆಲ್ ವರ್ಕ್ಸ್ ಇನ್ ಟರ್ಮ್ಸ್ ಆಫ್ ಎನರ್ಜೀಸ್. ಇವಾಗ ಪ್ರೇಯರ್ ಮಾಡಕ್ ಅಷ್ಟೇ, ಮುಂಚೆ ನಾವು ಇವಾಗ ನಮ್ ಪದ್ಧತಿಯಲ್ಲಿ ದರ್ಬೆ ಎಲ್ಲ ಹಾಕೊಂಡು ಪೂಜೆ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅದಕ್ಕೆ ಆದ ಒಂದು ಎನರ್ಜಿ ರೀಸನ್ಸ್ ಇರುತ್ತೆ. ನೀವು ಭೂಮಿಗೆ ಕನೆಕ್ಟ್ ಆಗಿ ಮಾಡಕ್ಕೋಸ್ಕರ ಇದೆಲ್ಲ ರಬ್ಬರ್ ಅಲ್ಲಿ ಬರೋದಿಲ್ಲ, ಪ್ಲಾಸ್ಟಿಕ್ ಅಲ್ಲಿ ಬರೋದಿಲ್ಲ.
1: ಅಂದ್ರೆ ನಮ್ದು ಎನರ್ಜಿ ಏನ್ ಇದಾಗ್ತಾ ಇರ್ತದೆ ಅದಕ್ಕೆ ಒಂದು ಸೂಕ್ತವಾದಂತ ಬೆಳೆದಂಗೆ ಜೂಟ್ ಹಾಗೆ ಇರ್ಬೋದು, ಒಂದು ಕಾಟನ್ ಇಂದ ಮ್ಯಾಟ್ ಆಗಿರ್ಬೋದು.
0: ನ್ಯಾಚುರಲ್ ಎಲಿಮೆಂಟ್. ನಾವ್ ಎಷ್ಟು ನ್ಯಾಚುರಲ್ ಆಗಿ ಇರ್ತೀವಿ, ಪರಿಸರಕ್ಕೆ ಎಷ್ಟು ಹತ್ರ ಇರ್ತೀವಿ ಅಷ್ಟು ನಮ್ದು ಆರೋಗ್ಯನು ಚೆನ್ನಾಗಿರುತ್ತೆ. ಯಾಕಂದ್ರೆ ಪರಿಸರ ಇಲ್ದಲೆ ಪಂಚಭೂತಗಳು ಇಲ್ದಲೆ ನಾವಿಲ್ಲ.
1: ಹೌದೌದು,
0: ಅವುಗಳಿಂದಾನೇ ನಮ್ಗೆ ಶಕ್ತಿ.
1: ಮೇಡಮ್ ಹಾಗೆ ಇವಾಗ
0: ಮೇಲ್ನೋಟಕ್ಕೆ ಇದೇನೋ, ಮೇಲ್ನೋಟಕ್ಕೆ ಇದು ಏನೋ ಸಿಲ್ಲಿ ತರ ಅನ್ಸುತ್ತೆ. ಬಟ್ ಡೀಪ್ ಆಗಿ ನಾವು ಯೋಚನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂತ ಹೋದ್ರೆ ಅದ್ರ ಮಹತ್ವನೇ ಬೇರೆ ಇದೆ.
1: ಹೌದು, ಒಂದು ನೈಸರ್ಗಿಕಕ್ಕೆ ಅದರದ್ದೇ ಆದಂತ ಪ್ರಾಮುಖ್ಯತೆ ಇದೆ. ಅದನ್ನ ಯಾವುದೇ ರೀತಿಯಾದಂತ ನಾವು ಕೃತಕವಾಗಿ ನಿರ್ಮಾಣ ಮಾಡಿದಾಗ ಬೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಮೇಡಮ್ ಈಗ ನೋಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ದೇಶದಲ್ಲೂ ಸಹ ಒಂದು ಯೋಗ ಆಚರಣೆಗೆ ಒಂದು ಆದಾಯಕ್ಕೆ ಆದಂತ ಒಂದು ಪ್ರತ್ಯೇಕ ದಿನವನ್ನು ಸಹ ನೇಮಕ ಮಾಡಿದ್ದಾರೆ, ವರ್ಲ್ಡ್ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳ್ಬಿಟ್ಟು ಎಲ್ಲರೂ ಅದನ್ನ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆಚರಣೆ ಸಹ ಯಾಕೆ ಹೆಚ್ಚಿನದಾಗಿ ಒತ್ತು ಕೊಡ್ತು ಸರ್ಕಾರಗಳು?
0: ಹೆಚ್ಚಿನಾಗಿ ಒತ್ತು ಕೊಡ್ತು ಅಂದ್ರೆ ಇದನ್ನ ಮಾಡಿದ್ದು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಅವರು ಒಬ್ಬ ಮಹಾನ್

0: ಅದಂದ್ರೆ ಮೀನಿಂಗ್ಲೆಸ್. ಅಂದ್ರೆ ಎಲ್ಲರೂ ಅವ್ರವ್ರ ಓನ್ ಹೆಲ್ತ್ ಗೆ ರೆಸ್ಪಾನ್ಸಿಬಲ್ ಆಗಿ ಇರ್ಬೇಕು, ಅವ್ರವ್ರ ಓನ್ ಬಾಡಿಗೆ ಅವರು ಹೆಂಗೆ ಕೇರ್ ಮಾಡ್ಬೇಕು ಅನ್ನೋದು ಪ್ರಜ್ಞೆ ಇರ್ಬೇಕು. ಮತ್ತೆ ಇವಾಗ ಏನಾಗುತ್ತೆ, ಹೆಲ್ತ್ ಹೋಯ್ತು ಅಂತಂದ್ರೆ ಅವರು ನೋವು ಅನ್ಭವಿಸ್ತಾರೆ, ಬೇರೆಯವ್ರಿಗೂ ನೋವು ಅದು ನೋಡೋರ್ಗುನು.
1: ಹೌದು, ಮನೇಲಿ ಇರುವಂತ
0: ಮನೇಲಿ ನಮಗೂ ಭಾರ, ಬೇರೆಯವ್ರಿಗೂ ಭಾರ.
1: ತಂದೆ ತಾಯಿಗಳಿಗಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದ್ರಿಗಾಗಿರ್ಬೋದು,
0: ಯಾರಾದ್ರೂ ಆಗ್ಲಿ ನೋಡೋರ್ಗೆ, ನನ್ಗೆ ಯಾರು ಗೊತ್ತಿಲ್ಲ ಅವ್ರು ಯಾರು ನರಳ್ತಿದಾರೆ ಅಂತ ನನ್ಗೂ ಒಂಥರ ನೋವಾಗುತ್ತೆ. ಅವ್ರಿಗೂ ನೋವು, ಬೇರೆ ಮಹತ್ವ, ಯೋಗದ ಮಹತ್ವ ತಿಳ್ಕೊಡ್ಲಿಕ್ಕೆನೆ ಒಂದು ದಿನ ಮಾಡಿರೋದು. ಬಟ್ ಅವತ್ತಿನ ದಿನಕ್ಕೆ ಮಾತ್ರ ಅದು ಸೀಮಿತ ಆಗ್ಬಾರ್ದು, ದಿನಚರಿ ಆಗ್ಬೇಕು,
1: ಪ್ರತಿ ದಿನಾನು ಅದನ್ನ ಪಾಲನೆ ಮಾಡ್ಬೇಕಾಗುತ್ತೆ. ಮೇಡಮ್, ಕೊನೆಯದಾಗಿ ಒಂದು ಎಲ್ಲಾ ಕೇಳುಗರಿಗೆ, ಒಂದು ಯೋಗ ಅಂತಂದ್ರೆ ಯಾಕೆ ನಮ್ಗೆ ಬಹಳಷ್ಟು ಮುಖ್ಯ, ಆಮೇಲೆ ಪ್ರತಿಯೊಬ್ಬರೂ ಇದನ್ನ ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕಂತಂದ್ರೆ, ಅವ್ರಿಗೊಂದು ಕಿವಿ ಮಾತಾಗಿರ್ಬೋದು, ಒಂದು ಸಲಹೆ ಆಗಿರ್ಬೋದು, ಕೆಲವರು ಪ್ರಾರಂಭ ಮಾಡಿರಲ್ಲ, ಪ್ರತಿದಿನ ಒಂದು 5 ನಿಮಿಷನೋ 10 ನಿಮಿಷನೋ ಇಂದ ಪ್ರಾರಂಭ ಮಾಡ್ತಾ ಹೋದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ತಿಳಿಸಿ.
0: ಯೋಗ ಅಂದ್ರೆ ಡಿಸಿಪ್ಲಿನ್, ಡಿಸಿಪ್ಲಿನ್ ಆಫ್ ಲೈಫ್, ಡಿಸಿಪ್ಲಿನ್ ಫಾರ್ ಎವ್ರಿಥಿಂಗ್. ಸೊ ಒಂದ್ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ನಾವ್ ಹೆಂಗ್ ಬೇಕೋ ಹಂಗೇನೆ ಇರ್ತೀವಿ. ಸೊ ವಿತೌಟ್ ಡಿಸಿಪ್ಲಿನ್ ಯು ಗೆಟ್ ನೋ ವೇರ್. ಹಂಗಾಗಿ ಸೊ ಒಂದ್ ಕ್ರಮ ಇರ್ಬೇಕಲ್ಲ ಜೀವನ ಶೈಲಿಗೆ. ಸೊ ಇದ್ರೆ ಒಂದ್ ಡಿಸಿಪ್ಲಿನ್ ಅಲ್ಲಿ ಇದ್ರೆ ನಿಮ್ದು ಹೆಲ್ತ್ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಚೆನ್ನಾಗಿರುತ್ತೆ, ಮತ್ತೆ ನೀವೇನ್ ಮಾಡ್ಬೇಕ್ ಅನ್ಕೊಂಡಿದ್ದೀರಾ ಅದೆಲ್ಲಾನು ಆಗ್ತಾನೆ ಬರುತ್ತೆ. ಯು ವಿಲ್ ಬಿ ಸಕ್ಸಸ್ಫುಲ್. ನಿಮ್ಗೆ ಗೊತ್ತೇ ಆಗೋದಿಲ್ಲ ಇದು ಹೆಂಗ್ ಆಗ್ತಿದೆ, ಏನಕ್ಕೆ ಆಗ್ತಿದೆ. ಬಟ್ ಪ್ರಾಕ್ಟೀಸ್ ಮಾಡ್ದಾಗನೆ ಅದ್ರದ್ದು ಸಿಹಿ ಅನುಭವಿಸ್ಲಿಕ್ಕೆ ಸಾಧ್ಯ. ಎಲ್ಲಾರ್ದು ಹೆಲ್ತ್ ನೋಡ್ಕೊಂಡ್ಲಿಕ್ಕೆ. ಬಟ್ ಇದ್ರಲ್ಲಿ ಏನು ಮತ್ತೆ ಆಲ್ರೌಂಡ್ ಡೆವಲಪ್ಮೆಂಟ್, ಈವನ್ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇರುತ್ತೆ. ಇಟ್ ಈಸ್ ಒಂದ್ ಓನ್ ಗ್ರೋತ್. ಇವಾಗ ನೀವು ನಿಮ್ಮಲ್ಲೇ ನೀವು ಬೆಳಿಬೇಕು ಅಂತಂದ್ರೆ ನಿಮ್ಗೆ ಮೆಂಟಲ್ ಕ್ಲಾರಿಟಿ ಇರ್ಬೇಕು, ಫಿಸಿಕಲ್ ಹೆಲ್ತ್ ಚೆನ್ನಾಗಿರ್ಬೇಕು, ಸ್ಪಿರಿಚುವಲ್ ಗ್ರೋತ್ ಇರ್ಬೇಕು ಅಂತಂದ್ರೆ ಒಂದ್ ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ ಏನು ಯೋಗದಲ್ಲಿ ಸಿಗತ್ತೆ. ಸೊ ಯೋಗನ ಪ್ರಾಕ್ಟೀಸ್ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಎವ್ರಿ ಡೇ ಯು ನೀಡ್ ಟು ಪ್ರಾಕ್ಟೀಸ್. ಅದನ್ನ ನಾನು ಹೇಳಿದ್ರೆ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಅವ್ರವ್ರು ಪ್ರಾಕ್ಟೀಸ್ ಮಾಡಿದ್ರೇನೆ ಅದ್ರದ್ದು ಬೆನಿಫಿಟ್ಸ್ ಅವ್ರಿಗೇನೆ ಆಗುತ್ತೆ, ನನ್ಗಾಗುತ್ತೆ.
1: ನಮ್ಮ ಒಂದು ಅಭ್ಯಾಸ ನಮಗೆ ಲಾಭ, ನಾವ್ ಯಾವ ರೀತಿ ಅಭ್ಯಾಸ ಮಾಡ್ತಾ ಹೋಗ್ತಿವ ಅದು ನಮ್ಗೆ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಲಾಭ ಆಗ್ತಾ ಇರುತ್ತೆ.
0: ಇಲ್ದಲೇ ನಾವ್ ಯಾವ್ದು ಸಕ್ಸಸ್ಫುಲ್ ಕಾಣ ಸಾಧ್ಯ
1: ಆಯ್ತು.
0: ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಒಂದ್ ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ ಏನು ಅಂದ್ರೆ ಯೋಗ ಜೀವನ.
1: ಒಂದು ಕೊನೆಯದಾಗಿ ಈ ಕೊರೋನಾ ರೋಗಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ?
0: ಫಸ್ಟ್ ಪ್ಯಾನಿಕ್ ಆಗ್ಬಾರ್ದು, ಓ ಹಿಂಗ್ ಆಗ್ಬಿಡ್ತಲ್ಲ ಹಂಗ ಆಗ್ಬಿಡ್ತಲ್ಲ, ಇವತ್ತು ಪ್ರಾಬ್ಲಮ್ ಇದೆ ಅದನ್ನ ಐಡೆಂಟಿಫೈ ಮಾಡಿದಾರೆ, ಅದಕ್ಕೆ ಹೆಂಗೆ ನಾವು ವರ್ಕ್ ಮಾಡ್ಬೇಕು. ಸೊ ಪ್ರಾಬ್ಲಮ್ ನ ಪ್ರಾಬ್ಲಮ್ ತರಾನೇ ನೋಡ್ಬೇಕು, ವರ್ತು ಅದನ್ನ ಮನ್ಸಿಗೆ ಹಚ್ಕೋಬಾರ್ದು. ಪ್ರಾಬ್ಲಮ್ ಇದೆ, ರೆಮಿಡಿ ಇದೆ, ಮಾಡ್ಬೇಕು ಅಷ್ಟೇ. ಅದನ್ನ ನಾವು ಮನ್ಸಿಗೆ ಹಚ್ಕೊಂಡ್ರೆ ಬೇರೆ ತರ ಎಲ್ಲಾನು ಪ್ರಾಬ್ಲಮ್ಸ್ ಆಗುತ್ತೆ. ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿ ಲೈಫ್ ಸ್ಟೈಲ್ ನೋಡ್ಕೋಬೇಕು, ಇಮ್ಯೂನ್ ಸಿಸ್ಟಮ್ ನ ಚೆನ್ನಾಗಿ ಇಟ್ಕೋಬೇಕು. ಸೊ ನಿಮ್ಗೆ ಏನೇ ಆದ್ರೂ ತೊಂದ್ರೆ ಆಗತಿಲ್ಲ. ಇವಾಗ ಕೆಲವ್ರಿಗೆ ಬಂದ ಆಗಿರೋದವ್ರಿಗೆ ಹುಷಾರಾಗಿರೋರು, ಸೊ ಇನ್ಮುಂದೆ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿರುತ್ತೆ. ಅವ್ರು ಒಂದು ಕೇರ್ ಅಂತ ಮಾಡ್ಕೋಬೇಕು.
1: ಅಂದ್ರೆ ಸೆಲ್ಫ್ ತಮ್ಮಂತ ಯಾವ ರೀತಿ ಒಂದು ಉತ್ತಮವಾಗಿ ತೊಡಗಿಸ್ಕೊಳ್ತಾ ಹೋಗ್ತಾರೆ ಎಲ್ಲಾ ಚಟುವಟಿಕೆಯಲ್ಲಿ, ಅವನು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ನಮಗಷ್ಟೇ ನಾವು ನಮಗಷ್ಟೇ ಬದುಕೋದಲ್ಲ, ಬೇರೆಯವ್ರಿಗೆ ಬೇರೆಯವ್ರಿಗೋಸ್ಕರ ಬದುಕೋದಲ್ಲ. ಸೊ ಫಸ್ಟ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಓನ್ಲಿ ದೆನ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ಅದರ್ಸ್.
1: ಹೌದು,
0: ನಮ್ಗೆ ನಾವು ನೋಡ್ಕೊಂಡಿಲ್ಲ, ನಾವು ಬೇರೆಯವ್ರನ್ನ ನೋಡ್ಕೊಂತೀವಿ ಅಂತಂದ್ರೆ ಇಟ್ ಈಸ್ ಇಂಪಾಸಿಬಲ್.
1: ಹೌದು ಮೇಡಮ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ನಮ್ಗೆ ಪ್ರತಿಯೊಂದು ನಮ್ಮ ಒಂದು ಮಾನವ ಸಂಕುಲಕ್ಕೆ ಯೋಗ ತುಂಬಾ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ, ಹಾಗೆ ಒಂದು ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿನ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಯೋಗನ ಯಾವ ರೀತಿನ ಅಳವಡಿಸ್ಕೊಳ್ಬಹುದು, ಅಂದ್ರೆ ನಮ್ಮ ದೈನಂದಿನ ಜೀವನಕ್ಕೆ ಯೋಗದ ಮಹತ್ವ, ನಮ್ಮ ಜೀವನ ಶೈಲಿಗೆ ಅದು ಯಾವ ರೀತಿ ರೂಪುಗೊಳ್ಳುತ್ತೆ, ಒಂದು ಉತ್ತಮವಾದಂತ ಸಕ್ಸಸ್ ಏನೊಂದು ಸಾಧನೆ ಮಾಡ್ಲಿಕ್ಕೆ ಎಷ್ಟು ರೀತಿ ಸಹಾಯಕಾಗಿದೆ ಅಂತ ಹೇಳಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಸೊ ಇದೇ ರೀತಿ ಮತ್ತಷ್ಟು ಕಾರ್ಯಕ್ರಮಗಳನ್ನ ತಾವು ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ನೀಡಬೇಕಾಗಿ, ನಮ್ಮ ಒಂದು ಕೇಳುಗರ ಪರವಾಗಿ ಆಗಿರ್ಬೋದು, ವೈಯಕ್ತಿಕವಾಗಿ ನನ್ನ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್.
0: ಖಂಡಿತ, ತುಂಬಾ ನನ್ಗೂ ಸಂತೋಷ ಆಯ್ತು. ನಾನು ಯಾಕಂದ್ರೆ ಇದು ನನಗೆ ಯೋಗ ನನ್ನ ಟೀಚರ್ ಆಗಿ ಅಂದ್ರೆ ಕಲ್ತಿದ್ದೇನೆ, ಎಲ್ಲಗೂ ಕಲ್ಸಕ್ಕೋಸ್ಕರ. ಸೊ ಐ ಆಮ್ ಹ್ಯಾಪಿ ಟು ಶೇರ್ ದಿಸ್ ನಾಲೆಜ್. ಅಂಡ್ ಇವತ್ತಿನ ದಿನ ನನಗೆ ಖುಷಿ ಆಗ್ತಿದೆ ಎಲ್ಲರ ಹತ್ರನು ಈ ವಿಷಯ ಸಾಕಷ್ಟು ಜನಕ್ಕೆ ಮುಟ್ಲಿ, ಎಲ್ಲರೂ ಯೋಗ ಪ್ರಾಕ್ಟೀಸ್ ಮಾಡ್ಕೊಂಡ್ಲಿ, ಎಲ್ಲರೂ ಆರೋಗ್ಯ ಚೆನ್ನಾಗಿಟ್ಕೊಂಡು

ಶಿಶುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: సంపత్వతి. ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮತಿ ಕ್ಯಾಸಂಬಳ್ಳಿ ಗ್ರಾಮ ಕೆಜಿಎಫ್ ಗ್ರಾಮಾಂತರದಿಂದ ಆಗಿರ್ತಾರೆ. ಇವರು ಪಿಯು ಕಾಲೇಜಿನ ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಒಂದು ಪುಟ್ಟದಾದ ಪ್ರೀತಿಯ ಕಥೆಯನ್ನ ತಿಳಿಸಲಿಕ್ಕೆ ಆಗಲಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬರಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ. ಥ್ಯಾಂಕ್ ಯು
0: ಮೇಡಮ್. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ, ಖಂಡಿತ.
2: ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನ್ ನಿಮ್ಗೊಂದು ಕಥೆಯನ್ನ ಹೇಳಿಕ್ಕೆ ಇಚ್ಛಿಸ್ತೇನೆ. ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ಪುಟ್ಟ ಕತೆ. ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ, ಈಗಾಗ್ಲೇ ಅರ್ಥ ಆಗಿರುತ್ತೆ ನಾನ್ ಯಾವ ಕಥೆಯನ್ನ ನಿಮ್ಮ ಹತ್ರ ಹೇಳಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷಿಕೆ ಇದ್ದ ಹಾಗೇನೆ ಇಲ್ಲಿ ಆ ಹುಡುಗಿಯ ಹೆಸರು ಕೂಡ ಪ್ರೀತಿ. ಅದರಿಂದಲೇ ಇದರ ಶೀರ್ಷಿಕೆಯು ಕೂಡ ಪ್ರೀತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ, ಅವನ ಹೆಸರು ಆಕಾಶ್. ಅವನಿಗೆ ಒಂದಿನ ಸಿಡಿ ಬೇಕಾಗಿರುತ್ತೆ, ಯಾವುದೋ ಒಂದು ಸಿನಿಮಾದ ಒಂದು ಸಿಡಿ ಬೇಕಾಗಿರುತ್ತೆ. ಅದನ್ನ ಕೊಂಡ್ಕೊಳ್ಳಿಕ್ಕೆ ಅಂತ ಒಂದು ಸಿಡಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಸುಂದರವಾದ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿ ಹೆಸರೇ ಪ್ರೀತಿ. ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅನ್ನೋದಾದ್ರೆ ಇದೆ ಅನ್ಸುತ್ತೆ. ಆಕೆಯನ್ನ ಕಂಡ ಮೊದಲ ಸತಿಯೇ ಅವನಿಗೆ ಪ್ರೀತಿ ಆಗುತ್ತೆ. ಆದ್ರೆ ಅದನ್ನ ಹೇಳ್ಕೊಳ್ಳೋಷ್ಟು ಧೈರ್ಯ ಆತನಿಗಿರ್ಲಿಲ್ಲ. ಹೀಗೆ ಕ್ರಮೇಣ ದಿನನಿತ್ಯವೂ ಆ ಪ್ರೀತಿಯನ್ನ ನೋಡ್ಲಿಕ್ಕಂತಾನೆ ಆ ಅಂಗಡಿಗೆ ಸೀಡಿಯನ್ನ ಕೊಂಡುಕೊಳ್ಳುವ ಒಂದು ಸಲುವಾಗಿನೇ ಹೋಗಿ ಪ್ರೀತಿಯನ್ನ ನೋಡ್ತಾ ಇದ್ದ. ದಿನನಿತ್ಯ ಹೋಗ್ತಾ ಇದ್ದ, ದಿನ ಒಂದೊಂದು ಸೀಡಿಯನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದ್ ತಿಂಗಳು, ಎರಡ್ ತಿಂಗಳು, ಮೂರ್ ತಿಂಗಳು, ಹೀಗೆ ಕಾಲ ಕಲಿತಾನೆ ಇರುತ್ತೆ. ಆದ್ರೆ ಆತನ ಉದ್ದೇಶ ಏನಂದ್ರೆ ಒಂದು ದಿನ ಮಾತ್ರ ಸೀಡಿ ತಗೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ತಗೊಂಡ. ಆದ್ರೆ ಅಲ್ಲಿ ಪ್ರೇಮವಾಯ್ತಲ್ವೇ. ಅದಾದ್ಮೇಲೆ ಪ್ರತಿನಿತ್ಯವೂ ಪ್ರತಿದಿನವೂ ಆಕೆಯನ್ನ ನೋಡ್ಲಿಕ್ಕೆನೆ ಸೀಡಿಗೋಸ್ಕರ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಅವನ ಅವಶ್ಯಕತೆ ಇದ್ದಿದ್ದು ಸೀಡಿ ಅಲ್ಲ, ಪ್ರೀತಿಯನ್ನ ನೋಡುವ ಹಂಬಲ. ಹೀಗೆ ನೋಡ್ತಾ ನೋಡ್ತಾ ಒಂದೆರಡು ದಿನ ಅಂಗಡಿ ಕ್ಲೋಸ್ ಆಗಿರುತ್ತೆ, ಮುಚ್ಚಿರ್ತಾರೆ ಅಂಗಡಿಯನ್ನ. ಅವನಿಗೆ ಆಘಾತ ಹೋಗುತ್ತೆ, ಇದೇನಪ್ಪ ಇದು, ಅಂಗಡಿಯನ್ನ ಮುಚ್ಚಿದರೆ, ಎಲ್ಲೋದ್ಲು ಇವಳು, ಇವಳನ್ನ ನೋಡಿದ್ರೆ ಒಂದಿನ ಕೂಡ ಇರ್ತಾ ಇರ್ಲಿಲ್ವಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಆಕಾಶ್ನಲ್ಲಿ ಒಂದು ಕಳವಳ ಪ್ರಾರಂಭ ಆಗುತ್ತೆ. ಮೂರನೇ ದಿನ ಹೋಗ್ತಾನೆ, ಮೂರನೇ ದಿನ ಹೋದ್ರು ಕೂಡ ಅಂಗಡಿ ಕ್ಲೋಸ್ ಆಗೇ ಇರುತ್ತೆ. ಆಗ ಪಕ್ಕದ ಅಂಗಡಿಯವನ್ನ ವಿಚಾರಿಸ್ತಾನೆ, ಈ ಅಂಗಡಿ ಯಾಕೆ ಓಪನ್ ಆಗ್ತಾ ಇಲ್ಲ, ಏನು ಅಂತ. ಆ ಅಂಗಡಿಯವನು ಮಾಮೂಲಿಯಾಗೆ ಹೇಳ್ತಾನೆ, ಅಂಗಡಿಯವ್ರದ್ದು ಮದ್ವೆ ಇದೆಯಲ್ಲ, ಅದಕ್ಕೆ ಅದನ್ನ ಮುಚ್ಚಿದ್ದಾರೆ, ಮದ್ವೆ ಆದ್ಮೇಲೆ ಬರ್ಬೋದೇನು ಅಂತ. ಯಾಕಂದ್ರೆ ಇವನು ಪ್ರತಿ ಸರಿ ಹೋದಾಗ ಆ ಅಂಗಡಿಯಲ್ಲಿ ಇದ್ದಿದ್ದು ಪ್ರೀತಿ ಒಬ್ಳೆ, ಇನ್ಯಾರು ಇರ್ತಾ ಇರಲಿಲ್ಲ. ಬಹುದೊಡ್ಡ ಆಘಾತ ಆಗುತ್ತೆ, ಹೃದಯವ್ರದ್ದು ಚೂರ್ ಚೂರ್ ಆಗುತ್ತೆ. ಅವನು ಭಾವಿಸಿದ್ದು ಅದು ಪ್ರೀತಿಯ ಮದುವೆ ಅಂತಾನೆ. ಸರಿ, ಅವನು ಹೇಳ್ತಾನೆ, ಇವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಹಾ ಗೊತ್ತಿದೆ, ಹೀಗೆ ಹೋದ್ರೆ ಅವ್ರದ್ದು ಮನೆ ಸಿಗುತ್ತೆ ಅಂತ ಕೂಡ ಆ ವಿಳಾಸವನ್ನ ಕೊಡ್ತಾರೆ. ಆ ವಿಳಾಸವನ್ನ ಕೊಟ್ಟ ನಂತರ ಅವನು ಅಲ್ಲಿಗೆ ಹೋಗ್ತಾನೆ. ಆ ಮನೆ ಹತ್ರ ಹೋದಾಗ ಮನೆ ಬೀಗ ಹಾಕಿರ್ತಾರೆ, ಚಪ್ಪರ ಎಲ್ಲನೂ ಇರುತ್ತೆ. ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಹೌದು ಮದ್ವೆ ಇದೆ, ಅವರೆಲ್ಲ ಕೂಡ ಮದುವೆ ಸಲುವಾಗಿ ಬೇರೆ ಊರಲ್ಲಿ ಮದುವೆ ನಡೀತಿದೆ, ಅಲ್ಲಿ ಹೋಗಿದ್ದಾರೆ ಅಂತ. ಅವನಿಗೆ ಮತ್ತಷ್ಟು ಹೃದಯ ಚೂರ್ ಚೂರಾಗಿ ಬಹಳ ಹತಾಶೆಯಿಂದ ಮನೆಗೆ ಮರಳುತ್ತಾನೆ. ಮನೆಗೆ ಮರಳಿ ಕುತ್ಕೊಂತಾನೆ, ಬಹಳ ಯೋಚನೆ ಮಾಡ್ತಾನೆ. ಅದನಿಗೆ ಅದನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದು ಸಹಿಸ್ಕೊಳ್ಳಾರ್ದಿರ ನೋವಾಗುತ್ತೆ. ಇದಿಲ್ಲಿಗೆ ಇರ್ಲಿ, ಮದ್ವೆ ಆಗುತ್ತೆ. ಅದಾದ ಮಾರನೇ ದಿನ ಅಂದ್ರೆ ಈತ ಹೋಗಿದ್ನಲ್ಲ ಅವ್ರ ಮನೆ ಹತ್ರ, ಅದಾದ ಮಾರನೇ ದಿನ ಅಂಗಡಿ ಓಪನ್ ಆಗುತ್ತೆ. ಪ್ರೀತಿ ಅಂಗಡಿಯನ್ನ ಓಪನ್ ಮಾಡಿ ತೆರೆದು ಆ ದಿನ ಪೂರ್ತಿ ಕಾಯ್ತಾಳೆ, ಆಕಾಶ್ ಬರಲ್ಲ. ಇಲ್ಲಿ ಬರೀ ಆಕಾಶನಿಗಷ್ಟೇ ಪ್ರೀತಿ ಆಗಿರ್ಲಿಲ್ಲ, ಪ್ರೀತಿಗೂ ಪ್ರೀತಿಯಾಗಿತ್ತು. ಅವನು ಹೇಗೆ ಸೀಡಿಯನ್ನ ತೆಗೆದುಕೊಳ್ಳುವ ನೆಪದಲ್ಲಿ ದಿನ ಅಂಗಡಿಗೆ ಹೋಗ್ತಾ ಇದ್ನೋ, ಹಾಗೆ ಸೀಡಿಯನ್ನ ಮಾರುವ ನೆಪದಲ್ಲಿ ಆಕಾಶನನ್ನು ಕೂಡ ಅವಳು ನೋಡ್ತಾ ನೋಡ್ತಾ ಅವಳಿಗೂ ಕೂಡ ಪ್ರೀತಿಯಾಗಿತ್ತು. ಒಂದು ದಿನ ನೋಡ್ತಾಳೆ, ಅವತ್ತೆಲ್ಲ ಈತ ಬರ್ಬೇಕಿತ್ತಲ್ವಾ, ಓ ಮೂರು ದಿನ ಮುಚ್ಚಿದ್ದಕ್ಕೆ ಅಂಗಡಿಯನ್ನ ಮೋಸ್ಟ್ಲಿ ಬರದೇ ಇರ್ಬೋದೇನೋ ಅಂತ ಹೇಳಿ ಅವತ್ತು ಒಂದು ದಿನ ಸಮಾಧಾನ ಆಗ್ತಾಳೆ.
3: ಅದಾದ್ಮೇಲೆ ಮತ್ತೆ ಎರಡು ದಿನ ನೋಡ್ತಾಳೆ, ಆತ ಬರೋದೇ ಇಲ್ಲ. ಆಗ ಆತನ ಜೊತೆ ಯಾರೋ ಒಬ್ರು ಒಂದಿನ ಒಂದು ಸ್ನೇಹಿತ ಬಂದಿರ್ತಾನೆ. ಆ ಸ್ನೇಹಿತನ ಸಹಾಯದಿಂದ ಆತನ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತ ಕೂಡ ಆಕೆಗೆ ಏನು ಹೇಳಿರಲ್ಲ. ಆತನ ಮನೆಗೆ ಹೋದಾಗ ಅವರ ತಾಯಿ ಬಾಗ್ಲಲ್ಲಿ ಕೂತಿರ್ತಾಳೆ, ಬಹಳ ದುಃಖದಿಂದ ಬಾಗ್ಲಲ್ಲಿ ಕೂತಿರ್ತಾಳೆ. ಮನೆಯ ವಾತಾವರಣವೇ ಸ್ತಬ್ಧವಾಗಿರುತ್ತೆ. ಅದನ್ನ ನೋಡಿದಾಗ ಇವಳಿಗೆ ಮನಸ್ಸಲ್ಲಿ ಅದೇನೋ ಕಳವಳ ಪ್ರಾರಂಭ ಆಗಿರುತ್ತೆ. ಆಗ ಪ್ರೀತಿ, ಈ ತರ ಆಕಾಶ್ ನಿಮ್ಮ ಮಗನೇ ಅಲ್ವಾ ಅಂತ ಅವರ ತಾಯಿನ ಕೇಳ್ತಾರೆ. ಒಂದು ನಿಟ್ಟುಸಿರಿಯನ್ನ ಬಿಟ್ಟು ಆ ತಾಯಿ, ಹೌದಮ್ಮ, ಎಲ್ಲಿ ತಾನೆ ಆಕಾಶ್, ಈ ನಡುವೆ ಕಾಣ್ತಿಲ್ಲ ಅಂತ. ಮತ್ತೊಮ್ಮೆ ಹತಾಶೆಯಿಂದ ಹಾಗೆ ನೋಡ್ತಾ, ಒಳಗಡೆ ಇದ್ದೇನೆ ಹೋಗಿ ನೋಡು ಅಂತ ಹೇಳ್ತಾರೆ. ಆಗ ಆಕೆ ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದ ತಕ್ಷಣ ಆಕೆಗೆ ಕಾಣೋದು, ಈ ಎರಡು ಮೂರು ತಿಂಗಳಲ್ಲಿ ಎಷ್ಟೊಂದು ಸಿಡಿಗಳನ್ನ ತಗೊಂಡಿದ್ದ, ಆ ಸಿಡಿಗಳ ರಾಶಿನೇ ಅಲ್ಲಿರುತ್ತೆ. ಆ ರಾಶಿಗಳ ಮೇಲೆ ಒಂದು ಫೋಟೋ ಇರುತ್ತೆ, ಅದು ಆಕಾಶನ ಫೋಟೋ. ಆ ಫೋಟೋಗೆ ಹಾರ ಹಾಕಿತ್ತು. ಅವಳ ಹೃದಯ ಅದೆಷ್ಟು ಚೂರ್ ಚೂರಾಯಿತು, ಅವಳ ಆಕ್ರಂದನ ಹೇಗಿತ್ತು ಅಂದ್ರೆ, ಒಮ್ಮೆಲೆಗೆ ಸಮುದ್ರದ ಗರ್ಭದಲ್ಲಿ ಬೆಂಕಿ ಬಿದ್ದು ಹೇಗೆ ಉಳಿಯುತ್ತೆ ಹಾಗೊಳಿಯುತ್ತೆ. ಅವಳು ಎಷ್ಟು ದುಃಖಿತಳಾಗ್ತಾಳು ಅಂದ್ರೆ, ಅದನ್ನ ಪದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಯಾಕಂದ್ರೆ ಪ್ರೀತಿಯಲ್ವೇ. ಆಗ ಅವಳು ಭಯಂಕರವಾದ ಒಂದು ಧ್ವನಿಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮತ್ತೆ ಸಿಡಿಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಲ್ಲಿ ಯಾವುದೇ ಒಂದೇ ಒಂದು ಸಿಡಿಯು ಕೂಡ ಓಪನ್ ಮಾಡಿ ನೋಡಿರಲ್ಲ, ಅಂದ್ರೆ ಅದನ್ನ ತೆಗೆದು ನೋಡಿರಲ್ಲ. ಆಗ ಇನ್ನೂ ಬಹಳ ನೋವಾಗುತ್ತೆ. ಅದು ಎಷ್ಟು ನೋವು ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಸಿಡಿಯ ಒಳಗೂ ಕೂಡ ಪ್ರೀತಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ಲು. ನಾನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನಂದ್ರೆ ನನ್ಗೆ ಬಹಳ ಇಷ್ಟ, ನಿನ್ನ ಜೊತೆ ಹೀಗೆ ಬದುಕೆಲ್ಲ ಹೆಜ್ಜೆಗಳನ್ನ ಹಾಕ್ಬೇಕು ಅಂತ ಪ್ರೀತಿ ಕನಸು ಕಂಡಿದ್ಲಲ್ಲ, ಆ ಕನಸನ್ನೆಲ್ಲ ಪ್ರತಿದಿನ ಆಕಾಶನಿಗೆ ಸೀಡಿ ಒಳಗಡೆ ಒಂದು ಚೀಟಿಯಲ್ಲಿ ಬರೆದು ಬರೆದು ಇಡ್ತಾ ಇದ್ಲು. ಆದ್ರೆ ಆಕಾಶ ಮಾಡಿದ್ದೇನ್ ಗೊತ್ತಾ, ಅದನ್ನ ಒಂದು ದಿನನೂ ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ನೋಡಿದ್ರೆ ಬಹುಶಃ ಪ್ರೀತಿಯ ಪ್ರೀತಿ ಈತನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಆ ಕೆಲಸವನ್ನ ಆಕಾಶ್ ಮಾಡ್ಲೇ ಇಲ್ಲ. ಆಗ ಅವಳಿಗೆ ಅದು ಆಘಾತ ಆಯ್ತು, ಅದನ್ನ ತಡ್ಕೊಳಕಾಗ್ಲಿಲ್ಲ. ಕನಿಷ್ಠ ಒಂದು ಸಿಡಿಯನ್ನ ಅದನ್ನ ತೆಗೆದು ನೋಡಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇತ್ತು, ಈ ಮದುವೆ ನನ್ನದಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತ. ಮದುವೆ ಆಗಿದ್ದು ಆಕ್ಚುಲಿ ಪ್ರೀತಿಯ ಅಕ್ಕನದ್ದು, ಆದ್ರೆ ಪ್ರೀತಿಯ ಅಕ್ಕ ಯಾವತ್ತೂ ಕೂಡ ಸಿಡಿ ಅಂಗಡಿ ಒಳಗಡೆ ಬರ್ತಿರ್ಲಿಲ್ಲ. ಆಕೆಗೆ ಮನೆ ಜವಾಬ್ದಾರಿ ಇತ್ತು, ಮನೆಯಲ್ಲಿ ಇರ್ತಾ ಇದ್ಲು. ಆಗಿದ್ದು ಪ್ರೀತಿಯ ಅಕ್ಕನ ಮದುವೆ, ಅಕ್ಕನ ಮದುವೆಗೂ ಸಹ ಬರಬೇಕು ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾಳೆ. ಇದು ಯಾವುದನ್ನೂ ಕೂಡ ಆಕಾಶ್ ನೋಡೇ ಇರಲ್ಲ, ಯಾಕಂದ್ರೆ ಅವನ ಉದ್ದೇಶ ಇದ್ದಿದ್ದು ಸೀಡಿ ಅಲ್ವಲ್ಲ, ಪ್ರೀತಿಯನ್ನ ನೋಡೋ ಹಂಬಲ ಅಲ್ವಾ. ಸೊ ಇದೇ ಅಲ್ಲ ಆಗಿತ್ತು. ಅವ್ರಿಗೆ ಬಹಳ ನೋವಾಯ್ತು, ಹೆಂಗ ಅದನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನಾಯ್ತು ಅಂದ್ರೆ, ಆತ ಇವಳ ಅಗಲಿಕೆಯನ್ನ, ಇವಳಿಗೆ ಕೊನೆಗೂ ನಾನು ಸಿಗ್ಲಿಲ್ವಲ್ಲ, ನನ್ನ ಪ್ರೇಮ ನಿವೇದನೆ ಮಾಡ್ಕೊಳಕ್ಕೂ ಮೊದ್ಲೇ ಸತ್ತೋದ್ಲಲ್ಲ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ, ಪ್ರಾಣವನ್ನ ಕಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಅವಳು ಬಂದು, ಆದ್ರೆ ಅವಳು ಸಾಯ್ಲಿಲ್ಲ, ಅವಳಿಗೆ ತನ್ನದೇ ಆದ ಜವಾಬ್ದಾರಿ ಇತ್ತು, ಮತ್ತೆ ಅದೇ ಅಂಗಡಿಯನ್ನ ತೆರೆದಿರ್ತಾಳೆ. ಆದ್ರೆ ಅದೇ ರೀತಿ ದಿನನಿತ್ಯವೂ ಆಕಾಶನ ಬರುವಿಕೆಗೆ ಕಾಯ್ತಾನೆ ಇರ್ತಾಳೆ. ಆದ್ರೆ ಆಕಾಶ ಮಾತ್ರ ಯಾವತ್ತೂ ಹೋಗಲ್ಲ. ಕೇಳುಗರೆ, ಈಗ ಈ ಪ್ರೀತಿಯ ಕಥೆನ ನೀವು ಕೇಳ್ಕೊಂಡಿದ್ದೀರಾ? ಒಟ್ಟಾರೆಯಾಗಿ ಏನಂದ್ರೆ, ನಮ್ಗೆ ಯಾರ ಮೇಲಾದ್ರೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ, ಆದ್ರೆ ನಮ್ಮ ಪ್ರೇಮ ನಿವೇದನೆಯನ್ನ ಖಂಡಿತ ಮಾಡ್ಲೇಬೇಕು, ಅರ್ಥ ಮಾಡಿಸ್ಬೇಕಿದೆ ಅಲ್ವಾ. ಮನಸ್ಸುಗಳಿಗೆ ಈಗಾಗಲೇ ಅರ್ಥ ಆಗಿದೆ. ಇಲ್ಲಿ ಆಕಾಶನ ಮನಸ್ಸಿಗೂ ಪ್ರೀತಿಯ ಮನಸ್ಸಿಗೂ ಪರಸ್ಪರ ಇಷ್ಟಪಡುವ ಒಂದು ಉದ್ದೇಶ ಅದು ಗೊತ್ತಾಗಿದೆ, ಆದ್ರೆ ಮನುಷ್ಯರಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸೊ ಇಲ್ಲಿ ಆಕಾಶ ಯಾವತ್ತ

0: ಆದ್ರೆ ಆಕಾಶ ಇದ್ಯಾವುದನ್ನು ಮಾಡಿಲ್ಲ. ಕನಿಷ್ಠ ಪ್ರೀತಿ ಆದ್ರೂ ಅಷ್ಟು ಸಲ ಅಷ್ಟು ಸೀಡಿಗಳಲ್ಲಿ ಬರೆದು ಕಳಿಸಿದಾಗ ಯಾವ್ದಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬಟ್ ದಿನ ಬರ್ತಿದ್ದಾನೆ, ನನ್ಗೋಸ್ಕರ ಬರ್ತಿದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕಣ್ಣುಗಳಲ್ಲಿ ಪ್ರೀತಿ ಗೊತ್ತಾಗುತ್ತಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡಸು ತನ್ನ ವಿರೋಧ ಮಾಡ್ತಾ ಇದ್ದಾನ, ತನ್ನ ದ್ವೇಷ ಮಾಡ್ತಿದ್ದಾನಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವೇನೋ, ಆಗೋದೇ ಇಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಪುರುಷ ತನ್ನ ಪ್ರೀತಿ ಮಾಡ್ತಿದ್ದಾನಂತ ಆತನ ಕಣ್ಣುಗಳನ್ನು ನೋಡಿ ತಿಳ್ಕೋಬಹುದು. ಪ್ರೀತಿ ಮಾಡ್ಬೋದಾಗಿತ್ತು, ಕನಿಷ್ಠ ಆತನಿಗೆ ಅಂಗಡಿಗೆ ಬಂದಾಗ ಹೇಳ್ಬೋದಾಗಿತ್ತು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದಿನ ಆದ್ರೂ ಒಂದು ಸೀರಿಯನ್ನಾದ್ರೂ ಓಪನ್ ಮಾಡಿ ನೋಡು ಅಂತ ಹೇಳಿದಿದ್ರೆ ಇವತ್ತು ಒಂದು ಸುಂದರವಾದ ಜೋಡಿ ನಿಮ್ಮ ನಮ್ಮ ಕಣ್ಣ ಮುಂದೆ ಇರ್ತಿತ್ತು. ಆದ್ರೆ ಈ ಪ್ರೀತಿಯ ಕತೆ ದುರಂತವಾದ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಇಷ್ಟೇ ಕೇಳುವರೆ, ನೀವ್ಯಾರಾದ್ರೂ ಕೂಡ ಪ್ರೀತಿಯನ್ನ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿಯನ್ನ ನೇರವಾಗಿ ನಿಮ್ಮ ಪ್ರೀತಿಯೊಂದಿಗೆ ಹೇಳಿಕೊಳ್ಳಿ, ಇಲ್ಲಾದ್ರೆ ಹೀಗೆ ಆಗ್ಬೋದೇನೋ. ಯಾರಿಗ್ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ? ಸೊ ನಿಮ್ಮ ಪ್ರೀತಿಯನ್ನ ದಯವಿಟ್ಟು ನಿಮ್ಮವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿ. ಮನಸ್ಸಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರಿಗೆ ಹೇಳಬೇಕಾಗಿದೆ. ಐ ಥಿಂಕ್ ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು.
1: ಕೇಳಿದ್ರೆ ಈ ಪ್ರೀತಿಯ ಕಥೆಯಲ್ಲಿರುವ ಸಾರಾಂಶ ಏನಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ಅದು ಪ್ರೀತಿ ಆಗ್ಲಿ ಮತ್ತೆ ಯಾವುದೇ ಒಂದು ವಿಷಯ ಆಗ್ಲಿ ಮುಕ್ತವಾಗಿ ಹಂಚ್ಕೊಳ್ಬೇಕು, ಇಲ್ಲವಾದಲ್ಲಿ ಈ ಕತೆ ದುರಂತ ಕಥೆಯಾಗಿ ಅಂತವಾಗುತ್ತದೆ. ಅರ್ಥವಾಯ್ತಲ್ಲವೇ? ಈ ಕಥೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಮನೆ ಸಮುದಾಯ ಬಾಳಿಕೆದರ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಸುಮತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಇದೇ ತರಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇದೆ ಇದು ನಿಮ್ಮ ನೆಚ್ಚಿನ 95.4 MHz FM ನಲ್ಲಿ.

0: nóng bất bình. ಮೈರಾಡ ನೆರವಿನ ನಮಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇವರ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಹತ್ವದ ಕುರಿತು ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಯುತ ಚಂದ್ರಶೇಖರಯ್ಯ ರೇಷ್ಮೆ ಇಲಾಖೆಯಲ್ಲಿ ಕಚೇರಿ ಅಧೀಕ್ಷಕರಾಗಿ ವೃತ್ತಿ ಹೊಂದಿರುತ್ತಾರೆ. ಸುಮಾರು 30 ವರ್ಷಗಳಿಂದ ಪತಂಜಲಿ ಯೋಗ ಶಿಕ್ಷಣ ಮಂದಿರದಲ್ಲಿ ನಿರಂತರವಾಗಿ ಅಭ್ಯಾಸವನ್ನು ಮಾಡುತ್ತಿರುತ್ತಾರೆ. ಸರ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ಥ್ಯಾಂಕ್ ಯು
0: ಸರ್. ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಸತತವಾಗಿ 30 ವರ್ಷಗಳಿಂದ ಒಂದು ಯೋಗದಲ್ಲಿ ಪರಿಣಿತಿ ಹೊಂದಿದ್ದೀರಾ ಸರ್. ಇವತ್ತಿನ ದಿನ ತಮ್ಮ ಜೊತೆ ಒಂದು ಆ ಒಂದು ಅನುಭವ ಹಂಚ್ಕೊಳ್ಳೋದಕ್ಕೆ ನಾವು ಭಾಗಿಯಾಗ್ತಾ ಇದೀವಿ, ಬಹಳ ಸಂತೋಷ ಆಗ್ತದೆ. ಸರ್, ಮೊದಲಿಗೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಹತ್ವದ ಬಗ್ಗೆ ತಿಳಿಸಿ ಸರ್.
1: ಇದು ಅಂತಾರಾಷ್ಟ್ರೀಯ ಯೋಗ 21 ಜೂನ್ ಪ್ರತಿ ವರ್ಷ ಮಾಡ್ತಾ ಇದೀವಿ.
0: ಹೌದು.
1: ಸೊ 21ನೇ ತಾರೀಕು ಯಾಕೆ ಮಾಡ್ಬೇಕು ಅಂತಂತಂದ್ರೆ ಡೇ ಅಂದ್ರೆ ಈಗ ರಾತ್ರಿ ಮತ್ತು ಹಗಲು ಅಂತ ಹೇಳ್ತೀವಲ್ಲ, ಹಗಲಿನ ಅವಧಿ ಜಾಸ್ತಿ ಇರುತ್ತದೆ. 21ನೇ ತಾರೀಕು
0: ಜೂನ್ 21ರಂದು
1: ಹಗಲು ಜಾಸ್ತಿ ಇದೆ, ರಾತ್ರಿ ಕಡಿಮೆ ಇದೆ.
0: ಹೌದು.
1: ಮತ್ತೆ ಪಾಸಿಟಿವ್ ಇದು ಎನರ್ಜಿ ಜಾಸ್ತಿ ಇರ್ತದೆ ಅವತ್ತಿನ ದಿವಸ.
0: ಎನರ್ಜಿ ಜಾಸ್ತಿ ಇರುತ್ತೆ,
1: ಪಾಸಿಟಿವ್ ಎನರ್ಜಿ ಜಾಸ್ತಿ ಇರ್ತದೆ. ಆ ಒಂದು ಸಲುವಾಗಿ ಅದನ್ನ ಆ ದಿವಸನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ. ಮತ್ತೆ ಇದು ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿ ಇರ್ತಕ್ಕಂತ ಮಾನವನಿಗೆ ಈ ದಿವಸ ತಾಂತ್ರಿಕತೆಯಲ್ಲಿ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಿ, ಆಧ್ಯಾತ್ಮಿಕ ಒಲವು ಕಡಿಮೆ ಆಗಿದೆ. ಇದರಿಂದ ಈಗ ಇತ್ತೀಚೆಗೆ ನಾವು ಕೊರೋನಾ ಮತ್ತೆ ವೈರಲ್ ಎಫೆಕ್ಟಿವ್ಸ್ ಎಲ್ಲ ನಾವು ನೋಡ್ತಾ ಇದೀವಿ.
0: ಹೌದಲ್ವಾ?
1: ಈ ತರ ಒಂದು ಇದನ್ನ ನಾವು ದೂರ ಮಾಡಬಹುದು, ಆರೋಗ್ಯ ಚೆನ್ನಾಗಿರ್ತದೆ ಅನ್ನೋ ಒಂದು ಕಾರಣಕ್ಕಾಗಿ ಲೋಕ ಕಲ್ಯಾಣಾತ್ಮಕವಾಗಿ 21 ಯೋಗ ಡೇ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು
0: ಮಹತ್ವ ಸರ್. ಅದೇ ರೀತಿ ತಾವು ಸುಮಾರು 30 ವರ್ಷಗಳಿಂದ ತಾವನ್ನು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ತಮ್ಮ ಜೀವನದಲ್ಲಿ ಯಾರು ಸ್ಫೂರ್ತಿ ಆದ್ರೆ ಸರ್ ನಾನು ಯೋಗವನ್ನು ಅಭ್ಯಾಸ ಮಾಡ್ಕೋಬೇಕು, ನಾನು ಪ್ರತಿದಿನ ಒಂದು ಈ ಒಂದು ಅಭ್ಯಾಸನ ಅಳವಡಿಸ್ಕೋಬೇಕು ನನ್ನೊಂದು ದೈನಂದಿನ ಜೀವನದಲ್ಲಿ, ಸೊ ತಮ್ಗೆ ಯಾರು ಮಾರ್ಗದರ್ಶಕರಾಗಿದ್ರು, ತಾವ್ ಯಾವ ಸಂದರ್ಭದಲ್ಲಿ ಆ ಸ್ಫೂರ್ತಿಯನ್ನು ತಗೊಂಡ್ರಿ?
1: ಪ್ರತಿ ದಿವಸ ನಾವು ಯೋಗ ಮಾಡ್ತೀವಿ. ಬೆಳಿಗ್ಗೆ 5 ಗಂಟೆಗೆ ನಾವು 5:30 ಸ್ಟಾರ್ಟ್ ಆಗುತ್ತೆ ಓಂಕಾರದೊಂದಿಗೆ. 7 ಗಂಟೆಗೆ ನಮ್ಮ ಯೋಗ ಮಂದಿರದಲ್ಲಿ ಬೆಳಿಗ್ಗೆ ಅಭ್ಯಾಸ ಇರ್ತದೆ, ಮತ್ತೆ ಸಾಯಂಕಾಲ 5:30-7 ಗಂಟೆವರೆಗೆ ಅಭ್ಯಾಸ ಇರ್ತದೆ. ಇದು ಪ್ರಾತಃ ಕಾಲ ಮತ್ತು ಸಂಜೆ ಅವಧಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ.
0: ಹೌದು.
1: ಮತ್ತು ಇದು ನಾವು ಮಾಡ್ತಾ ಇರ್ತಕ್ಕಂತ ಯೋಗ ಅಷ್ಟಾಂಗ ಯೋಗ ಅಂತ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ.
0: ಹೌದು ಹೌದು.
1: ಈ ಯಮ ನಿಯಮ ಅಂತಕ್ಕಂಥದ್ದು ತುಂಬಾ ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ನಾವು ಯೋಗದಲ್ಲಿ ಸಾಧನೆ ಮಾಡ್ಕೊಂತ ಮುಂದುವರಿಬಹುದು. ಆ ಯಮ ಅಂತಕ್ಕಂಥದ್ದು ಒಂದು ಅಂಗ ಹೇಳ್ತದೆ, ಸತ್ಯ ಅಹಿಂಸೆ ಅಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ಅಂತ ಯಮ ಒಂದು ಅಂಗ ಹೇಳ್ಕೊಡ್ತದೆ. ಎರಡನೇದು ನಿಯಮ ಅಂತ ಬರ್ತದೆ, ನಿಯಮ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣದಾನ ಅಂತ ಅಲ್ಲಿ ಅದು ನೇಮ ಅಂತ ಹೇಳ್ತದೆ. ಮೂರನೇ ಅಂಗಕ್ಕೆ ಬಂದಾಗ ಆಸನ, ಅಲ್ಲಿಂದ ಆಸನ ಸ್ಟಾರ್ಟ್ ಆಗತ್ತೆ. ಆಸನಕ್ಕೆ ಬಂದಾಗ ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿ ಸುಖವಾಗಿ ಆನಂದವಾಗಿ ಮಾಡ್ತಕ್ಕಂಥದ್ದೇ ಆಸನ ಅಂತಕ್ಕಂಥದ್ದು. ಇನ್ ನಾಲ್ಕನೇ ಅಂಗಕ್ಕೆ ಪ್ರಾಣಾಯಾಮ ಬರ್ತೀವಿ. ಪ್ರಾಣಾಯಾಮದಲ್ಲಿ ಅಲ್ಲಿಯೂ ಕೂಡ ನಾವು ಉಪಾಯಗಳು ನೋಡ್ತೀವಿ, ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತ. ಅಲ್ಲಿ ಪ್ರಾಣಾಯಾಮದ ಒಂದು ಇದನ್ನ ನಾವು ಹೇಳ್ಕೊಡ್ತೀವಿ. ಮತ್ತೆ ಧ್ಯಾನ ಧಾರಣ ಸಮಾಧಿ ಅಂತ ಲಾಸ್ಟ್ ಒಂದು 4, ಅದು ಆಂತರಿಕವಾಗಿ ಅಂತರಂಗದ ಕಡೆಯ ತಿಳಿಸ್ತಕ್ಕಂತ ವಿಷಯಗಳು. ಫಸ್ಟ್ ಯಮ ನಿಯಮ ಆಸನ ಪ್ರಾಣಾಯಾಮವರೆಗೂ ನಾವ್ ಇಲ್ಲಿ ಅಭ್ಯಾಸ ಡೈಲಿ ಅಭ್ಯಾಸ ಇರ್ತದೆ. ಆರೋಗ್ಯ ದೃಷ್ಟಿಯಿಂದ ಇದು ಮತ್ತೆ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು, ಮಾನವ ಜನಾಂಗ ಚೆನ್ನಾಗಿರ್ಬೇಕು. ಮಾನವ ಚೆನ್ನಾಗಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಉಳಿದು ಎಲ್ಲಾ ಜೀವಗಳು ಚೆನ್ನಾಗಿರ್ತಕ್ಕಂಥ ಒಂದು ಉದ್ದೇಶ. 4 ಲಕ್ಷ ಜೀವರಾಶಿಗಳು ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾವೆ. ಪ್ರತಿಯೊಂದಕ್ಕೂ ಕೂಡ ಅವನ ಅನುಗ್ರಹ ಇಲ್ಲದೆ ಯಾವ್ದು ನಡೀತಲ್ಲ. ಇದಕ್ಕೆ ಮೂಲತಃ ಮನುಷ್ಯನೇ. ಮನುಷ್ಯ ಚೆನ್ನಾಗಿರ್ಬೇಕು, ಸಮಾಜ ಚೆನ್ನಾಗಿರ್ಬೇಕು, ತನ್ನ ಸುತ್ತಮುತ್ತಲ ವಾತಾವರಣ ಚೆನ್ನಾಗಿರ್ಬೇಕು, ಬೀದಿ ಚೆನ್ನಾಗಿರ್ಬೇಕು, ಊರು ಚೆನ್ನಾಗಿರ್ಬೇಕು, ಹೋಬಳಿ ಚೆನ್ನಾಗಿರ್ಬೇಕು, ತಾಲೂಕು ಚೆನ್ನಾಗಿರ್ಬೇಕು. ಈ ತರ ಒಂದು ಕೆಳಗಿನ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಇದು ಬೆಳ್ಕೊಂಡ್ ಬಂದಿದೆ.
0: ಹೌದು ಸರ್, ಹೌದು ಸರ್.
1: ಒಂದು ಯೋಗದ ಪ್ರಚಾರ, ಯೋಗ ಅಂತಕ್ಕಂಥದ್ದು ಮನಸ್ಸು ಮತ್ತು ದೇಹ ಎರಡು ಸೇರಿಸಿ ಮಾಡ್ತಕ್ಕಂಥದ್ದು.
0: ಹೌದು. ಸೊ ಆದಷ್ಟು
1: ದೇಹನ ನಮಸ್ಕೊಂಡು ಮಾಡ್ತಕ್ಕಂಥದ್ದು ಮಾಡ್ತಕ್ಕಂತ ಅವಧಿ ನಾವು ಐದುವರೆಯಿಂದ ಏಳುವರೆವರೆಗೆ ಇರ್ತದೆ. ಬರೀ ಅಲ್ಲಿ ನಾವು ಬೇರೆ ಚಿಂತನೆಗಳು ಬಿಟ್ಟು ಬಿಟ್ಟು ಯೋಗದ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗತ್ತೆ. ನಾವು ಮಾಡ್ತಾ ಇರ್ತಕ್ಕಂತ ಯೋಗದ ಬಗ್ಗೆನೆ ಆಸನ ಇರ್ಬೋದು, ಪ್ರಾಣ ಇರ್ಬೋದು, ಧ್ಯಾನ ಇರ್ಬೋದು, ಅಲ್ಲಿ ಮನಸ್ಸು ಮತ್ತು ದೇಹ ಎರಡೇ ಕೆಲಸ ಮಾಡ್ತಾ ಇರ್ತದೆ. ಆ ರೀತಿ ಸಾಧ್ಯಗಳನ್ನ ಪ್ರತಿಯೊಬ್ಬರು ಮಾಡ್ಬೇಕು ಮನುಷ್ಯ ಗುಡಿಸಿದ ಮೇಲೆ. ಆಗ ಮಾತ್ರ ರೋಗಗಳಿಂದ ನಾವು ಮುಕ್ತ ಆಗಿರ್ಬೋದು. ಮತ್ತೆ ಅಲ್ಲಿ ಸಂಸ್ಕಾರ ಸಂಘಟನೆ ಸೇವೆ ಅಂತಕ್ಕಂತ ಒಂದು ದೇಶಗಳು ಕೂಡ ನಾವು ಅಳವಡಿಸ್ಕೊಂಡು ಮಾಡ್ತಾ ಇರ್ತಕ್ಕಂತ ಈ ಒಂದು ಯೋಗ ಇನ್ನೂ ಹೆಚ್ಚಿನ ಪ್ರೇರಣಾ ಸಿಗುತ್ತೆ, ಚೈತನ್ಯ ಪೂರ್ಣ ಸಿಗುತ್ತೆ ಅಂತಕ್ಕಂಥ ಯೋಗ ದೃಷ್ಟಿ ಚೆನ್ನಾಗಿ ಅಲ್ಲ ಮಾನವ ಜನಾಂಗ ಚೆನ್ನಾಗಿರ್ಬೇಕು ಅಂತಕ್ಕಂತ ದೃಷ್ಟಿ.
0: ಹೌದು ಸರ್, ಆದಷ್ಟು ಸೂಕ್ತವಾದ ಸಮಯ ಅಂತಂದ್ರೆ ಅದು ಬೆಳಗಿನ ಜಾವನೇ ನಮ್ಗೆ ತುಂಬಾ ಒಳ್ಳೆ
1: ಮತ್ತು ಸಂಜೆ. ಮತ್ತೆ ಬೆಳಿಗ್ಗೆ ನೀರು ಕುಡ್ದೆ ಮಾಡ್ಬೇಕಾಗಿರುತ್ತೆ. ಒಂದ್ ಸ್ವಲ್ಪ ಒಂದು ಲೀಟ್ರ್ ನೀರ್ವರೆಗೂ ಲೀಟ್ರ್ ನೀರ್ ಕುಡ್ದ್ಬಿಟ್ಟು ಲೀಟ್ರ್ ಅಥವಾ ಒಂದು ಗ್ಲಾಸ್ ಅವರ ಒಂದು ಶಕ್ತಿ ಅನುಸಾರ ಬೆಳಿಗ್ಗೆ ತಕ್ಷಣ ನೀರ್ ಕುಡಿಬೇಕು.
0: ಹೌದು,
1: ನೀರ್ ಕುಡ್ದ್ಬಿಟ್ಟು ಅಭ್ಯಾಸಕ್ಕೆ ನಾವು ಆಣೆ ಇರ್ಬೇಕಾಗುತ್ತೆ.
0: ಸರ್, ಈಗ ತಮ್ಮ ಒಂದು ಅನುಭವ ಸರ್, ಸತತವಾಗಿ 30 ವರ್ಷಗಳಿಂದ ತಾವು ನಿರಂತರವಾಗಿ ಯೋಗವನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ರ, ಸೊ ತಮ್ಮ ದೇಹದಲ್ಲಿ ತಾವೇ ಒಂದು ಮಾದರಿ ಇವಾಗ ನಾವು ನಮಗೆಲ್ಲ ಒಂದು ನಮ್ಮ ಅಂತ ಯುವ ಪೀಳಿಗೆಗೆ ಸರ್ ತಮ್ಮ ಒಂದು ಆರೋಗ್ಯದ ಗುಟ್ಟನ್ನು ತಿಳಿಸಿ ಸರ್. ಈ ಯಾವ ರೀತಿ ತಮ್ಮ ಒಂದು ಆರೋಗ್ಯದ ಒಂದು
1: ಎಲ್ರಿಗೂ ಇದು ಹೇಳ್ಕೊಡ್ತೀವಿ ಸರ್. ಈಗ 14 ರಿಂದ 90 ವರ್ಷವರೆಗೂ ಕೂಡ ಯೋಗ ಮಾಡ್ಬೋದು. 14 ರಿಂದ 90 ವರ್ಷವರೆಗೂ ಯೋಗ ಕಲಿಬಹುದು.
0: ಒಂದು ಮಿನಿಮಮ್ ಅಂದ್ರೆ 14 ವರ್ಷದ ಮೇಲ್ಪಟ್ಟಿರ್ಬೇಕು.
1: 14 ರಿಂದ ಮೇಲ್ಪಟ್ಟು ಮಕ್ಕಳಿಗೆ ಇದು 90 ವರ್ಷವರೆಗೂ ಕೂಡ ಯೋಗ ಮಾಡ್ಬೋದು. ಯಾರು ಮಾಡದೆ ಇರ್ಬೋದು ಯೋಗ, ಯಾರಿಗೆ ಅದು ಸೇರಲ್ಲ ಮಾಡಕ್ ಆಗಲ್ಲ ಅಂತಂದ್ರೆ ಅತಿ ನಿದ್ರೆ.
0: ಹೌದು,
1: ಅತಿ ನಿದ್ರೆ ಮಾಡೋರಿಗೆ ಯೋಗ ಮಾಡಕ್ ಆಗಲ್ಲ. ಅಥವಾ ನಿದ್ರೆನೇ ಇಲ್ಲ ಅಂತವ್ರು ಯೋಗ ಮಾಡಕ್ ಆಗಲ್ಲ. ಅಥವಾ ಅತಿ ತಿನ್ನೋರಿಗೆ ಯೋಗ ಮಾಡಕ್ ಆಗಲ್ಲ. ಅಥವಾ ತಿನ್ನದೇ ಇರ್ತಕ್ಕಂಥವ್ರು ಇಷ್ಟು ಬಿಟ್ಟು ಇನ್ ಎಲ್ಲ ಉಳಿದಂತವ್ರು 14 ರಿಂದ 90 ವರ್ಷವರೆಗೂ ಯೋಗ ಮಾಡ್ಬೋದು.
0: ಯೋಗ ಮಾಡ್ಬಹುದು. ಸರ್, ಇವಾಗ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಜೀವನದಲ್ಲಿ, ಯಾಕಂದ್ರೆ ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ಕೆಲವರಿಗೆ ನಮ್ಗೆ ಎಲ್ಲಾ ಆಸನಗಳು ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಸಮಯ ಇಲ್ಲ ಅಂತಂದಾಗ, ಸೊ ನಾವ್ ಯಾವ ಒಂದು ಆಸನವನ್ನು ರೂಢಿ ಮಾಡ್ಕೋಬಹುದು ತುಂಬಾ ಕಡಿಮೆ ಸಮಯದಲ್ಲಿ?
1: ನಿಂತು ಮಾಡುವಂತ ಫಸ್ಟ್ ಅದಕ್ಕೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಅಂತ ಮಾಡಿಸ್ತೀವಿ. ಉಸಿರಾಟದ ವ್ಯಾಯಾಮ, ಉಸಿರಾಟದ ವ್ಯಾಯಾಮದ ನಂತರ ನಾವು ಕ್ರಿಯಾತ್ಮಕ ಅಂದ್ರೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿಸ್ತೀವಿ. ವಾರ್ಮ್ ಅಪ್ ಎಕ್ಸರ್ಸೈಸ್ ಆದ್ಮೇಲೆ ಆಸನಗಳಿಗೆ ಬರ್ತೀವಿ. ಆಸನದಲ್ಲಿ ಮೂಲ ಸೂರ್ಯ ನಮಸ್ಕಾರ, ಮೊದಲು ಸೂರ್ಯ ನಮಸ್ಕಾರ ಮಾಡಿಸ್ತೀವಿ. ಸೂರ್ಯ ನಮಸ್ಕಾರ ಆದ್ಮೇಲೆ ಆಮೇಲೆ ನಿಂತು ಮಾಡತಕ್ಕಂತ ಆಸನಗಳು, ಆ ನಂತರ ಕುಳಿತು ಮಾಡತಕ್ಕಂತ ಆಸನಗಳು, ಮತ್ತು ಬೆನ್ನ ಮೇಲೆ ಮಾಡತಕ್ಕಂತ ಆಸನಗಳು, ಹೊಟ್ಟೆ ಮೇಲೆ ಮಾಡತಕ್ಕಂತ ಆಸನಗಳು, ತಿರುಚಿ ಮಾಡುವಂತ ಆಸನಗಳು, ಈ ತರ ಒಂದೊಂದಾಗಿ ನಾವು ಮಾಡ್ತೀವಿ.
0: ಸರ್, ಇನ್ನು ಯೋಗಕ್ಕೂ ನಮ್ಮ ಒಂದು ಆರೋಗ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಅಂತ ಬಂದಾಗ, ಸೊ ನಿರಂತರವಾಗಿ ಒಂದು ಯೋಗಾಭ್ಯಾಸದಿಂದ ಸೊ ಯಾವ ಒಂದು ಕಾಯಿಲೆಗಳನ್ನ ನಾವು ಗುಣಪಡಿಸಬಹುದು, ಕಾಯಿಲೆಗಳಿಂದ ಗುಣಮುಕ್ತರಾಗಬಹುದು?
1: ಪ್ರತಿ ಕಾಯಿಲೆಗೂ ಅಂದ್ರೆ ಈ ಮಾನವರಿಗೆ ಏನೇನ್ ಕಾಯಿಲೆ ಬರ್ತಾ ಇದೆ ಇರ್ಬೋದು, ಶುಗರ್ ಇರ್ಬೋದು, ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ಅಸ್ತಮಾ ಇರ್ಬೋದು, ಕುಷ್ಠ, ಈವನ್ ಕುಷ್ಠದಾಗ ಕೂಡ ಈ ಯೋಗದಿಂದ ನಾವು ಕಾಯಿಲೆಗಳಿಂದ ಮುಕ್ತರಾಗಿರ್ಬಹುದು. ಎಲ್ಲ ಕಾಯಿಲೆಗಳಿಗೂ ನಾವು ಯೋಗ ಅಡಾಪ್ಟ್ ಮಾಡ್ಕೊಂಡು ಅದ್ರ ಮುಖಾಂತರ ನಾವು ಕಾಯಿಲೆಗಳಿಂದ ಮುಕ್ತರಾಗಿರ್ಬಹುದು.
0: ಸೊ ಅಂತ ಒಂದು ರೀತಿ ಹೇಳಿದ್ರೆ ನಾವು ಯೋಗ ಒಂದು ರೀತಿಯ ರಾಮಬಾಣ ಇದ್ದಾಗ ನಮ್ಮ ಒಂದು ದೇಹಕ್ಕೆ.
1: ಹೌದು ಹೌದು, ವೈದ್ಯ ಇದ್ದಂಗೆ ನಮ್ಗೆ.
0: ಹೌದು,
1: ವೈದ್ಯ ಇದ್ದಂಗೆ ನಮ್ಗೆ ಏನ್ ಕಾಯಿಲೆ ಅದು ಬಿಪಿ ಇರ್ಬೋದು, ಶುಗರ್ ಇರ್ಬೋದು, ಮತ್ತೆ ಈಗ ಇತ್ತೀಚೆಗೆ ಬರ್ತಕ್ಕಂತ ವೈರಲ್ ಕಾಯಿಲೆಗಳು, ಕೊರೋನಾ ಇರ್ಬೋದು.
0: ಹೌದು,
1: ಎಲ್ಲಕ್ಕೂ ಕೂಡ ಆಸನಗಳಿಂದ ನಾವು ಪರಿಹಾರ ಮಾಡ್ಕೋಬೇಕು.
0: ಸರ್, ಅದೇ ರೀತಿ ಈಗ ಬಾಣಂತಿ ಹೆಣ್ಣು ಮಕ್ಕಳು ಅವರು ಸಹ ಒಂದು ಯೋಗವನ್ನು ಮಾಡಬಹುದಾ ಒಂದಿಷ್ಟು ತಿಂಗಳವರೆಗೆ?
1: ಹೆಣ್ಣು ಮಕ್ಕಳಿಗೂ ಮಾಡಿಸಬಹುದು. ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆ ಆಸನಗಳಿದೆ. ಬದುಕೋನ ಆಸನ, ಮುಂಡೋಕಾಸನ, ಕುಳಿತ ಅವರು ಗರ್ಭಕೋಶದ ತೊಂದರೆಗಳು, ಹೊಟ್ಟೆ ತೊಂದರೆಗಳು ಎಲ್ಲ ಪರಿಹಾರ ಮಾಡ್ಕೋಬಹುದು.
0: ಸರ್, ಅದೇ ರೀತಿ ಇನ್ನು ಕರೋನಾ ಸಂದರ್ಭದಲ್ಲಿ ನೋಡ್ತಾ ಇದ್ದಂಗೆ, ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಒಂದು ಪ್ರಾಣಾಯಾಮಕ್ಕೆ ಹೆಚ್ಚು ಮೊರೆ ಹೋದ್ರೆ, ಯಾಕಂದ್ರೆ ಉಸಿರಾಟದ ತೊಂದರೆಯಿಂದ ಸಾಕಷ್ಟು ಜನ ಬಳಲ್ತಾ ಇದ್ರು ಅಂತ ಹೇಳ್ಬಿಟ್ಟು, ಸೊ ಈ ಸಂದರ್ಭದಲ್ಲಿ ಜನಗಳು ಅದ್ರ ಬಗ್ಗೆ ಮಹತ್ವ ತಿಳ್ಕೊಂಡಿದ್ರೆ, ಸೊ ಇದೇ ರೀತಿ ಇನ್ಮುಂದೆ ಪ್ರತಿಯೊಬ್ಬರು ಸಹ ಒಂದು ಯೋಗದ ಮಹತ್ವನ ತಿಳ್ಕೊಂಡು ಒಂದು ಸಾರ್ವಜನಿಕರಲ್ಲಿ ಇದನ್ನು ಇನ್ನೂ ಹೆಚ್ಚು ಅರಿವು ಮತ್ತು ಜಾಗೃತಿ ಮೂಡಿಸ್ಬೇಕಂದಾಗ ನಾವು ಯಾವ ರೀತಿ ಕ್ರಮ ಕೈಗೊಳ್ಬೇಕಾಗುತ್ತೆ?
1: ಇದು ನಾವು ಸಾಕಷ್ಟು ಎಲ್ರಿಗೂ ಯೋಗ ಪ್ರಚಾರ ಮಾಡ್ತಾ ಇರ್ತೀವಿ, ಆದ್ರೂ ಕೂಡ ಜನಗಳಲ್ಲಿ ಇನ್ನೂ ಅರಿವು ಬಂದಿಲ್ಲ.
0: ಹೌದು,
1: ಯಾಕಂತಂದ್ರೆ ಇದು ಮನುಷ್ಯನಿಗೆ ಮುಖ್ಯ ಅಂತಕ್ಕಂಥ, ಇದು ಒಳ್ಳೇದು ಅಂತಕ್ಕಂಥದ್ದು ನಾವು ಅನಿಸಿದಾಗ ನಾವು ಅದನ್ನ ಅನುಸರಿಸ್ಬೇಕು. ಇದು ಸನಾತನ ಧರ್ಮದಿಂದ ಬಂದಿರ್ತಕ್ಕಂಥದ್ದು, ಸನಾತನ ಕಾಲದಿಂದಲೂ ಕೊಡ್ತಾ ಬಂದಿರ್ತಕ್ಕಂಥ. ಏನು ನಾಲ್ಕು ತ್ರಿಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ ಪ್ರಸ್ತಕ ಯುಗದಲ್ಲಿ ಈ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಯುಗಗಳಲ್ಲೂ ಕೂಡ ಯೋಗ ಇತ್ತು. ಮೂಲಕತ್ರ ಶಿವ ಅಂತಾನೆ ಕರೀತಾರೆ. ಮತ್ತೆ ನಂತರ ಈ ನಮ್ಮ ಇದಕ್ಕೆ ಬಂದ ನಂತರ ಕಲಿಯುಗ ಇದರಲ್ಲಿ ಬಂದ ನಂತರ ಪ್ರಥಮವಾಗಿ ನಮ್ಮ ಪಾತಂಜಲಿ ಅವರ ಮುಖಾಂತರ ಕ್ರಿಸ್ತಪೂರ್ವ 3 ಮತ್ತು 4ನೇ ಶತಮಾನದಲ್ಲೇ ಇದು ಪ್ರಚಲಿತ ಬಂತು ಅಂತ ಹೇಳ್ತಾರೆ.
2: ಹೌದು ಸರ್, ಒಟ್ಟಾರೆ ಈಗಿನ ಯುವ ಪೀಳಿಗೆಗೆ ಯಾಕಂದ್ರೆ ಈಗಿನ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತ ನಾವು ಇದ್ ಮಾಡುವಾಗ, ಸೊ ಈಗಿನ ಪುಟಾಣಿ ಮಕ್ಕಳಿಗೆ, ಯುವ ಪೀಳಿಗೆ ಅವರಿಗೆ ತಮ್ಮ ಕಡೆಯಿಂದ ಸಂದೇಶ, ಯಾಕಂದ್ರೆ ಯೋಗ ಅಂದ್ರೆ ನಮ್ಗೆ ಒಂದು ರೀತಿಯ ಆರೋಗ್ಯ ಇದ್ದಂಗೆ.
1: ಹೌದು,
2: ಸೊ ಈಗ ನಾವು ಅದನ್ನ ಬೇಸ್ಮೆಂಟ್ ಅಲ್ಲಿ ಅಂದ್ರೆ ಬೇಸ್ ಇದ್ದಂಗೆ ನಮ್ಗೆ ಯೋಗ, ಒಂದು ಬಾಲ್ಯದಿಂದಲೇ ನಾವು ಅದನ್ನ ಇದ್ ಮಾಡ್ತಾ ಬಂದಾಗ, ಸೊ ಮುಂದೊಂದು ದಿನ ಒಂದು ಉತ್ತಮವಾದಂತ ಆರೋಗ್ಯ ನಮ್ದಾಗಿರುತ್ತೆ, ಉತ್ತಮ ಪ್ರಜೆಯನ್ನು ನಾವು ದೇಶಕ್ಕೆ ಕೊಟ್ಟಾಗ ಆಗುತ್ತೆ.
1: ಚಿಕ್ಕ ಮಕ್ಕಳಿಗಂತದ್ದು, ಚಿಕ್ಕ ಮಕ್ಕಳಿಗೆ ನಾವು ಆಸನಗಳನ್ನ ಹೇಳ್ಕೊಡೋದಿಲ್ಲ. ಹೇಳಿದ್ನಲ್ಲ 14 ವರ್ಷದಿಂದ ಅವ್ರ ಮೂಳೆ ಡೆವಲಪ್ಮೆಂಟ್ ಲೆವೆಲ್ ಅಲ್ಲಿ ಇರ್ತದೆ.
2: ಹೌದು,
1: ಹಾಗೆ ಅವ್ರಿಗೆ ಸರಳವಾದಂತಹ ಒಂದು ಧ್ಯಾನ ಮತ್ತೆ ಪ್ರಾಣಾಯಾಮದ ಒಂದು ಅರಿವು, ಆಸನಗಳ ಅರಿವು ಅವ್ರು ಮೂಡಿಸ್ತಾ ಇರ್ತೀವಿ ಈಗ ಮಾಡಿದ್ರಂತ. ಬಟ್ ಆಸನಗಳಂತೂ ಮಾಡ್ಸಕ್ ಹೋಗಲ್ಲ ಅವ್ರ ಕೈಯಲ್ಲಿ. ಧ್ಯಾನ ಹೆಚ್ಚು ನಾವು ಅವ್ರಿಗೆ ಇದ್ ಮಾಡ್ತಾ ಇರ್ತೀವಿ. ಕೆಲವು ಅವ್ರಿಗೂ ಕೂಡ ಶಿಬಿರಗಳು ಮಾಡ್ತೀವಿ ನಾವು ಪ್ರತಿ ವರ್ಷ ಮಕ್ಕಳ ಶಿಬಿರಗಳು ಮಾಡ್ತೀವಿ. ಮತ್ತೆ ಯುವ ಜನಾಂಗಕ್ಕೆ ಅವ್ರಿಗೆ ಬೇಕಾದಂತ ಒಂದು ಆಸನಗಳನ್ನ ನಾವು ಹೇಳ್ಕೊಡ್ತೀವಿ. ಮತ್ತೆ ಒಳ್ಳೆ ವಿದ್ಯಾವಂತರಾಗ್ಲಿಕ್ಕೆ ಬೇಕಾದಂತ ಒಂದು ಏನು ದೇಹ, ಮನಸ್ಸು, ಬುದ್ಧಿ, ಭಾವನೆ, ಆತ್ಮ, ಅವುಗಳ ಅರಿವನ್ನ ನಾವು ಮೂಡಿಸ್ತೀವಿ.
2: ಹೌದು,
1: ದೇಹ, ಮನಸ್ಸು, ಬುದ್ಧಿ, ಭಾವನೆ ಮತ್ತೆ ಆತ್ಮ ಅಂತ ಕರಿತೀವಿ ನಾವು. ಅದ್ರ ಬಗ್ಗೆ ಅರಿವು ಮೂಡಿಸ್ತೀವಿ ಅವ್ರಿಗೆ. ಹೆಚ್ಚು ಮಕ್ಕಳಿಂದಾನೇ ಅದನ್ನ ನೀವು ರೂಢಿಸ್ಕೊಂಡಾಗ ಹೆಚ್ಚು ಬುದ್ಧಿವಂತರಾಗ್ತೀರಾ, ಒಳ್ಳೆಯ ಆಧ್ಯಾತ್ಮಿಕ ಒಂದು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಒಂದು ಅರಿವನ್ನ ಮೂಡಿಸ್ತೀವಿ.
2: ಹೌದು ಸರ್, ಕೊನೆಯದಾಗಿ ಸರ್, ಒಂದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ತಮ್ಮ ಕಡೆಯಿಂದ ವೈಯಕ್ತಿಕವಾಗಿ ತಮ್ಮ ಯೋಗದ ಕುರಿತು ತಮ್ಮ ಒಂದು ಸಂದೇಶ.
1: ಎಲ್ಲರೂ ಕೂಡ ನಾವು ಹುಟ್ಟಿ ಬಂದ್ಮೇಲೆ ಯೋಗ ನಮ್ಗೆ ಹೆಂಗೆ ಊಟ ನಿದ್ದೆ ಹೆಂಗು ನಮ್ಗೆ ಬಯಸ್ತೀವೋ ಅದೇ ರೀತಿ ಕೂಡ ಯೋಗ ಕೂಡ ನಮ್ಮ ದಿನನಿತ್ಯದ ಒಂದು ಅಂಗವಾಗಿ ನಾವು ಅದನ್ನ ಉಪಯೋಗಿಸ್ಕೋಬೇಕು. ಪ್ರತಿಯೊಬ್ಬರು ಆರೋಗ್ಯವಾಗಿ ಬದುಕಿದಾಗ ಮಾತ್ರ ನಮ್ಮ ಸಮಾಜನ ಆರೋಗ್ಯ ಸಮಾಜವಾಗಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಇದು ಹೆಚ್ಚು ನಾವು ಎಲ್ರೂ ಕೂಡ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೀವಿ, ಎಲ್ರೂ ಯೋಗ ಮಾಡಿ ರೋಗದಿಂದ ದೂರ ಇರಿ. ಅದಕ್ಕೆ ಮೂಲ ನಮ್ಗೆ ಯೋಗನೇ, ಯೋಗದಿಂದನೇ. ಯೋಗ ಸಮಚ್ಛತೆ ಅಂತ ಕರಿತೀವಿ. ಆರೋಗ್ಯದಾಯಕವಾಗಿ ನಮ್ಮ ಚೈತನ್ಯ ಪೂರ್ಣ ಶಕ್ತಿ ನಾವು ಇನ್ನೂ ಹೆಚ್ಚು ಆಯುಷ್ಯ ವೃದ್ಧಿಯನ್ನ ಮಾಡಿಕೊಂಡು ನವತಿ ಚೈತನ್ಯವಾಗಿ ಆರೋಗ್ಯದ ಒಂದು ಜೀವನ ಮಾಡ್ಲಿಕ್ಕೆ ಮೂಲತಃ ನಮ್ಗೆ ಯೋಗ ಮುಖ್ಯ ಅಂತಕ್ಕಂತ ಅರಿವನ್ನು ಕೊಡ್ಲಿಕ್ಕೆ
2: ಸರ್. ಇದುವರೆಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಯೋಗದ ಮಹತ್ವದ ಕುರಿತು ತಮ್ಮ ಒಂದು ಅನುಭವ ಹಂಚಿಕೆ ನಮ್ಮ ಜೊತೆ ಹಂಚಿಕೊಂಡಿದ್ರೆ ಸರ್, ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.
1: ಧನ್ಯವಾದ, ಧನ್ಯವಾದ, ತುಂಬಾ ಧನ್ಯವಾದ.
2: ಥ್ಯಾಂಕ್ ಯು ಸರ್.
0: ಯೋಗವನ್ನು ನಿಮ್ಮದಾಗಿಸಿ ನಿಮ್ಮ ಪರಿವಾರದವರಿಗೂ ಪರಿಚಯಿಸಿ. ಆಯುಷ್ ಮಂತ್ರಾಲಯ, ಭಾರತ ಸರ್ಕಾರ ಮತ್ತು ಸೆಮ್ಕಾ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ಮೂರನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುವರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.